ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 20ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 10ನೇ ತಾರೀಕು ಭಾನುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5 ಗಂಟೆ 58 ನಿಮಿಷ 30 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6 ಗಂಟೆ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿವೆ. ಇಂದು ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ, 6:35 ಕರುನಾಳು ಬಾಬಳಕೆ, ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕಜಗಿ, ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲ ಮಿಡಿತ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಂತರ್ಬೆಳೆಯಾಗಿ ಅಪ್ರಧಾನ ಹಣ್ಣುಗಳ ಪರಿಚಯ, ಈ ಕುರಿತು ಡಾ ಸುರೇಶ್ ಕುಮಾರ್ ಬಿ, ತೋಟಗಾರಿಕೆ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಇವರಿಂದ ಮಾಹಿತಿಯನ್ನು ಕೇಳುವಿರಿ. ಇಂದು ಬೆಳಗ್ಗೆ 6:45 ಹೆಲ್ತ್ ಹೆಂಡ್ಸ್, ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಲ್ಲಿ ಜಾಂಡೀಸ್, ಈ ಕುರಿತು ಡಾ ಅರುಣ್ ಕುಮಾರ್ ಯು ಅವರಿಂದ ಮಾಹಿತಿ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ತಾಯಿಯ ಮಡಿಲು, ಈ ಕುರಿತು ಮಾತನಾಡುತ್ತಾರೆ ಪಂಕಜಾ ಡಿ ನಟರಾಜ್. ಇಂದು ಬೆಳಗ್ಗೆ 7:45 ಹಾಗೆಯೇ 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಇಂದು ಬೆಳಗ್ಗೆ 11:00 ಚಿಣ್ಣರ ಬಳಗ, ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ತರೀಕೆರೆಯ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕು ಅತ್ತಿಕಟ್ಟೆಯ ಚೆನ್ನಬಸಪ್ಪ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಅನುಶ್ರೀ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾ ರಾಕೇಶ್ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ನಂತರ ಫಿಶರ್ಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾ ಸಹನಾ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳು, 3:00 ಚಲನಚಿತ್ರ ಧ್ವನಿವಾಹಿನಿ ಚಲನಚಿತ್ರ ಅಮೃತವರ್ಷಿಣಿ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಹಾಗೂ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶಿವರಾಜ್ ಡಿಬಿ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿಯನ್ನು ಕೇಳುವಿರಿ. ನಂತರ ಸಮತೋಲಿತ ರಸಗೊಬ್ಬರಗಳ

ಬಳಕೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಇಂದು ಸಂಜೆ 7:45 ಕನ್ನಡ ಭಾಷಣ. ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿಕಾಂತಪ್ಪ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರು ಭೇಟಿಯ ಕುರಿತು ಬಾನುಲಿ ವರದಿಯನ್ನ ಕೇಳುವಿರಿ. 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ರಾತ್ರಿ 10:00 ರವಿ ವಸರಿಯ ಅಖಿಲ ಭಾರತ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕಾರ್ಯಕ್ರಮದ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:10. ಇದೀಗ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಗೀತಾರಾಧನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತವನ್ನ ಕೊಡ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುವುದರ ಜೊತೆಗೆ ಒಂದು ದೇವಾಲಯದ ಕುರಿತು ಮಾಹಿತಿಯನ್ನ ಕೂಡ ಪಡೆಯೋಣ. ಸುಮಾರು 800 ವರ್ಷಗಳ ಹಳೆಯ ದೇವಾಲಯವಾಗಿರುವಂತಹ ಈ ದೇವಸ್ಥಾನದಲ್ಲಿ ಸೂರ್ಯದೇವರನ್ನ ಪೂಜಿಸಲಾಗುತ್ತೆ. ಸೂರ್ಯದೇವರನ್ನ ಹಿಂದೂ ಧರ್ಮದಲ್ಲಿ ಜೀವಶಕ್ತಿ, ಆರೋಗ್ಯ ಹಾಗೇನೇ ಜ್ಞಾನದ ಪ್ರತೀಕವಾಗಿ ಪೂಜೆ ಮಾಡಲಾಗುತ್ತೆ. ಹಾಗಾದ್ರೆ ಯಾವುದು ಈ ದೇವಾಲಯ ಅಂತ ತಿಳಿಯೋಣ ಈ ಭಕ್ತಿಗೀತೆಯ ನಂತರ. ಇದೀಗ ಕೇಳೋಣ ಕನಕದಾಸರು ರಚಿಸಿರುವಂತಹ ಆರ್ಯನ್ ಶ್ರೀಲತಾರವರ ದನಿಯಲ್ಲಿ ಯಾಕೆ ಪವಡಿಸಿದೆಯೋ ಹರಿಯೇ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುವುದರ ಜೊತೆಗೆ ಸೂರ್ಯದೇವರನ್ನ ಪೂಜಿಸುವಂತಹ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕುರಿತು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ವಿ. ಕರ್ನಾಟಕದ ಪ್ರಮುಖ ಹಾಗೆಯೇ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಈ ದೇವಾಲಯ ಬೆಂಗಳೂರಿನ ದೊಮ್ಮಲೂರಿನಲ್ಲಿದೆ. ಈ ದೇವಾಲಯದಲ್ಲಿ ಸೂರ್ಯದೇವರನ್ನ 7 ಕುದುರೆಗಳ ರಥದಲ್ಲಿ ಕುಳಿತಿರುವ ಭವ್ಯ ರೂಪದಲ್ಲಿ ಕಾಣಬಹುದು. ಕೇಳುಗರೆ, ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ ಈ ಭಕ್ತಿಗೀತೆಯ ನಂತರ. ಇದೀಗ ಕೇಳೋಣ ಮರೆಯ ಬೇಡ ಮನವಿ, ಪುರಂದರದಾಸರ ರಚನೆ, ಹುಮಾಯನ್ ಹಾರ್ಲಾಪುರ್ರವರ ದನಿಯಲ್ಲಿ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ದೊಮ್ಮಲೂರಿನ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕುರಿತು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಈ ದೇವಾಲಯದ ವಾಸ್ತುಶಿಲ್ಪ ದಕ್ಷಿಣ ಭಾರತೀಯ ಶೈಲಿಯನ್ನು ಪ್ರತಿಬಿಂಬಿಸುತ್ತೆ. ದೇವಾಲಯದ ಗರ್ಭಗುಡಿ, ಕಲ್ಲಿನ ಸ್ತಂಭಗಳು ಹಾಗೆಯೇ ಸುಂದರ ಕೆತ್ತನೆಗಳು ಭಕ್ತರ ಗಮನವನ್ನು ಸೆಳೆಯುತ್ತೆ. ಇನ್ನು ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇವರ ಮೂರ್ತಿಗೆ ಬೀಳುವಂತಹ ದೃಶ್ಯವನ್ನು ಅತ್ಯಂತ ಮನಮೋಹಕವಾಗಿ ಕಾಣಲು ಸಿಗುತ್ತೆ. ಕೇಳುಗರೆ, ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕುರಿತು ಒಂದು ಪೌರಾಣಿಕ ಕಥೆ ಕೂಡ ಇದೆ. ಆ ಕಥೆಯನ್ನ ಏನು ಅಂತ ತಿಳಿಯೋಣ ಈ ಭಕ್ತಿಗೀತೆಯ ನಂತರ. ಇದೀಗ ಕೇಳೋಣ ಪುರಂದರದಾಸರು ರಚಿಸಿರುವಂತಹ ಶ್ರುತಿ ಎಲ್ಲರವರ ದನಿಯಲ್ಲಿ ಕಂಡಿನ ಕನಸಿನಲ್ಲಿ.

ಕೆಳಗಡೆ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕುರಿತು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಹಾಗೇನೆ ದೇವಾಲಯದ ಕುರಿತು ಒಂದು ಪೌರಾಣಿಕ ಕಥೆ ಕೂಡ ಇದೆ ಅಂತ ಹೇಳಿದೆ. ಆ ಕಥೆ ಏನು ಅಂತ ಅಂದ್ರೆ, ಬಹಳ ವರ್ಷಗಳ ಹಿಂದೆ ದೊಮ್ಮಲೂರು ಪ್ರದೇಶ ತುಂಬಾ ಶಾಂತವಾದ ಹಳ್ಳಿಯಾಗಿತ್ತು. ಆದ್ರೆ ಆ ಪ್ರದೇಶದ ಜನರಿಗೆ ಅನೇಕ ರೋಗಗಳು, ಸಂಕಷ್ಟಗಳು ತುಂಬಾನೇ ಕಾಡ್ತಾ ಇತ್ತು. ಆಗ ಗ್ರಾಮದ ಕೆಲವು ಋಷಿ ಮುನಿಗಳು ಹಾಗೆಯೇ ಹಿರಿಯರು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಅವರ ಭಕ್ತಿಗೆ ಸಂತೋಷಗೊಂಡಂತಹ ಸೂರ್ಯದೇವರು ದಿವ್ಯ ರೂಪದಲ್ಲಿ ಪ್ರತ್ಯಕ್ಷರಾಗಿ ಏನು ಹೇಳ್ತಾರೆ ಅಂತ ಅಂದ್ರೆ, ಈ ಸ್ಥಳದಲ್ಲಿ ನನ್ನ ಆರಾಧನೆ ನಡೆದರೆ ಜನರಿಗೆ ಆರೋಗ್ಯ, ಶಕ್ತಿ ಹಾಗೆಯೇ ಸಮೃದ್ಧಿ ಲಭಿಸುತ್ತೆ ಅನ್ನುವಂತಹ ಆಶೀರ್ವಾದವನ್ನ ನೀಡ್ತಾರೆ. ನಂತರ ಆ ಸ್ಥಳದಲ್ಲಿಯೇ ಸೂರ್ಯದೇವರ ದೇವಸ್ಥಾನವನ್ನ ನಿರ್ಮಿಸಲಾಗುತ್ತೆ. ದೇವಾಲಯದ ನಿರ್ಮಾಣವಾದ ನಂತರ ಗ್ರಾಮದಲ್ಲಿ ಸುಖ, ಶಾಂತಿ ಹಾಗೆಯೇ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ. ಕೇಳುಗರೆ, ಇದಾಗಿತ್ತು ಶ್ರೀ ಸೂರ್ಯನಾರಾಯಣ ದೇವಾಲಯದ ಕುರಿತು ಕಿರುಮಾಹಿತಿ. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಪುರಂದರದಾಸರು ರಚಿಸಿರುವಂತಹ ಸುರೇಶ್ ರಾವ್ ಅತುರ್ರವರ ದನಿಯಲ್ಲಿ ಪಾಪಿಬಲ್ಲನೇ.

ಇದುವರೆಗೆ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ದೊಮ್ಮಲೂರಿನ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕುರಿತು ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇಂದಿನ ಗೀತಾರಾಧನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ. ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲಾ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆಯೇ ಅದರ ಆದ್ಯತೆ. ಮಗುವಿನ ತೊದಲು ಧ್ವನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರ ಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆಯ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ, ಬೀಳುತ್ತಾ, ಹೇಳುತ್ತಾ, ತೊದಲುತ್ತಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಹಾರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ, ಕೈ ಸನ್ನೆಗೆ, ಬಾಯಿ ಸನ್ನೆಗೆ, ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿ ಹಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ, ಆನಂದಿಸುತ್ತ, ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ, ಪ್ರೇಮ, ಸಹನೆ, ಸಂಸ್ಕಾರ, ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪಾವರಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ.

0: ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗೋನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ ನಲ್ಲಿ ಎಂದಿದ್ದಾರೆ, ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಇನ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನ ಚಿವುಟುವುದು ನಿಸರ್ಗದ ದ್ರೋಹ, ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೆ, ಬರಡು ಮರಬೇಕೆ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
1: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿವಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಕರುಣಾಳು ಬಾಬೆಳಕಿ, ಡಾಕ್ಟರ್ ಗುರುರಾಜ ಕಜ್ಜಿಗೆ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. ಇಂದಿನ ಸಂಚಿಕೆ ಪ್ರಜಾಪ್ರಭುತ್ವದ ರಕ್ಷಣ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿತ್.
2: ಇದು ಒಂದು ಹಳೆ ಕತೆ. ಒಂದು ಊರಿನ 12 ಜನ ಹಿರಿಯರು ತೀರ್ಥಯಾತ್ರೆ ಹೊರಟರು. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆ ನಡ್ಕೊಂಡೇ ಹೋಗಬೇಕು. ಬಹಳಷ್ಟು ಜನ ವಾಪಸ್ ಮನೆಗೆ ಬರೋದಿಲ್ಲ ಅನ್ಕೊಂಡೇ ಹೋಗೋರು. ಅಕಸ್ಮಾತ್ ಆಗಿ ಏನಾದರೂ ವಾಪಸ್ ಬಂದ್ರೆ ಅದನ್ನು ಭಗವಂತನ ಕೃಪೆ ಅಂತ ಕರ್ಕೊಳ್ಳೋರು. ಈ 12 ಜನ ಮೊದಲೇ ವಯಸ್ಸಾದವರು ಹೋದ್ರು. ಊರಿಂದ ಊರಿಗೆ ಹೋಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನ ಸಂದರ್ಶನೆ ಮಾಡಿದ್ರು. ಭಗವಂತನ ಕೃಪೆ, ಅವ್ರು ಯಾವ ತೊಂದರೆನೂ ಆಗ್ಲಿಲ್ಲ. ಆರೋಗ್ಯ ಚೆನ್ನಾಗೇ ಉಳಿದಿತ್ತು. ತಮ್ಮ ಊರಿನ ಕಡೆಗೆ ಬರೋಕ್ ಶುರು ಮಾಡಿದ್ರು. ಇನ್ನೊಂದು 50 ಮೈಲಿ ಹೋದ್ರೆ ಊರು ಬಂದ್ಬಿಡ್ತದೆ. ಅವ್ರ ಸಂಭ್ರಮ, ಇನ್ನೊಂದು ವಾರ ನಾವು ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮನೆ ಮಕ್ಕಳನ್ನೆಲ್ಲ ಸೇರ್ಕೋತೀವಿ, ಮತ್ತೆ ಸಂತೋಷ ಆಗ್ತದೆ ಅಂತ. ವಾಪಸ್ಸೇ ಬರಲ್ಲ ಅಂತ ಹೋದವರಿಗೆ ಮನೆ ಹತ್ರ ಬಂತು ಅಂದ ಸಂತೋಷ ಆಗಲ್ವಾ? ಮರುದಿನ ಹೊರಟಾಗ ಅದೊಂಥರ ಮರುಭೂಮಿ ಇದ್ದಂಗೆ ಜಾಗ, ತುಂಬಾ ನೀರಡಿಕೆ ಆಗ್ಬಿಡ್ತು. ಯಾವ್ದಾದ್ರೂ ಹಳ್ಳಿ ಬಂದಿತೆ ಅಂತ ಹುಡ್ಕೊಂಡು ಹೊರಟ್ರು. ಇವರು ದಾರಿ ತಪ್ಪಿ ಕಾಡಿನ ಹಾದಿ ಹಿಡಿದದ್ದು ಗೊತ್ತಾಗಿಲ್ಲ ಇವ್ರಿಗೆ. ಒಂದು ಊರು ಬರಲಿಲ್ಲ, ನಡೆದು ನಡೆದು ಸುಸ್ತಾದ್ರು. ಯಾವ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ ಇವತ್ತು ನೀರಿಲ್ಲದೆ ಸತ್ತು ಹೋಗ್ತೀವಿ ನಾವು ಅನ್ನೋ ಭಾಗ್ಯ ಬಂದ್ಬಿಟ್ರು. ಅವ್ರಿಗೆ ಒಂದೇ ಬೇಜಾರು, ಇಷ್ಟೆಲ್ಲ ಇಡೀ ದೇಶ ಸುತ್ತಿ ಬಂದು ಊರು ತಲುಪೋದಕ್ಕೆ ಹತ್ರ ಬಂದಾಗ ಹಿಂಗ್ ಸತ್ತು ಹೋಗ್ತೀವಲ್ಲ ಅಂತ ನೋಡಿದ್ರು. ಏನಾದ್ರೂ ನೀರಿಗೆ ಅವಕಾಶ ಆದೀತೆ ಅಂತ ನೋಡಿದ್ರು. ಮುದುಕರು ಅಲ್ಲಿ ಅಲ್ಲಿ ಹೋಗಿ ನೋಡ್ಕೊಂಬಂದ್ರು. ಒಬ್ಬ ಮುದುಕರಿಗೆ ಒಂದು ಬಾವಿ ಕಾಣಿಸ್ತು. ಇಣಕ ನೋಡಿದ್ರೆ ಬಹಳ ಆಳವಾದ ಬಾವಿ, ಎಲ್ಲೋ ಕೆಳಗೆ ನೀರು ಸ್ವಲ್ಪ ಇದೆ. ಹೊರ ತೆಗೆಯೋದು ಹೇಗೆ? ಇವ್ರ ಕಡೆ ಬಿಂದಿಗೆ ಇಲ್ಲ, ಏನೂ ಇಲ್ಲ. ಹಳ್ಳಿ ಆದ್ರೆ ಬಿಂದಿಗೆ ಇಸ್ಕೊಂಬರ್ಬೋದು ಯಾರ ಕಡೆಯಿಂದಾದ್ರು. ಎಲ್ಲರೂ ವಿಚಾರ ಮಾಡಿದ್ರು, ಬದುಕಲೇಬೇಕಪ್ಪ ಹೇಗಾದ್ರು ಮಾಡಿ, ನೀರು ಕುಡಿಬೇಕು. ನೀರು ತರೋದು ಹೇಗೆ ಕೆಳಗಿಂದು? ಒಬ್ಬರು ಮುದುಕರು ಒಂದು ವಿಚಾರ ಮಾಡಿ ಹೇಳಿದ್ರು. ಒಂದು ಐಡಿಯಾ ಬಂತು ಅವ್ರಿಗೆ. ನೋಡಿ, ನಾನು ತಪ್ಪಿಳ್ಕೋಬೇಡಿ, ಒಂದು ಹಾದಿ ಇದೆ ಇದು. ನಾವೆಲ್ಲ ಮೊಚ್ಚೆ ಹಾಕೊಂಡಿರ್ತೀವಲ್ಲ, ಈ ಮಹಾರಾಷ್ಟ್ರ ಕಡೆ ಮೊಚ್ಚೆ ಅಂತ ಹಾಕ್ತಾರೆ, ಹೀಗೆ ಮುಂದೆ ಸುತ್ತ ಮಡಚ್ಕೊಂಡಿರುತ್ತೆ ಅದು. ಈ ಮೊಚ್ಚೆ ಇದೆ, ಒಂದು ಕೆಲಸ ಮಾಡೋಣ, ಸ್ವಲ್ಪ ನೀರು ಹಿಡಿತದೆ ಅದರೊಳಗೆ. ನಾವು ರುಮಾಲ್ ಕಟ್ಕೊಂಡಿದೀವಿ ಎಲ್ಲರೂ, ಎಲ್ಲ ರುಮಾಲ್ ಬಿಚ್ಚೋಣ, ಒಂದಕ್ಕೊಂದು ಕಟ್ಟಿ ಅದರ ತುದಿಗೆ ಮೊಚ್ಚೆ ಕಟ್ಟೋಣ. ನಿಧಾನಕ್ಕೆ ಅದನ್ನ ಇಳಿಸಿ ಎಳ್ಕೊಂಡ್ರೆ ಮೊಚ್ಚೆಯಲ್ಲಿ ಸ್ವಲ್ಪ ನೀರು ಬರುತ್ತೆ, ಸ್ವಲ್ಪ ಬಾಯಿ ಹಸಿ ಆದ್ರೆ ಸಾಕು, ಒಂಚೂರು ಜೀವನ ಹಿಡ್ಕೊಳಕ್ ಆದಷ್ಟು ಆದ್ರೆ ಸಾಕು, ತಗೊಂಬಿಡೋಣ ಮೊಚ್ಚೆಯಲ್ಲಿ ನೀರು ಕುಡಿಯೋಣ ಅಂದ್ರು. ಕೆಲವರು ಛೇ ಛೇ ಛೇ ಬೇಡಪ್ಪ, ಇದೇನು ಮೊಚ್ಚೆ ನೀರು ಕುಡಿಯೋದಾ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ಮೊಚ್ಚೆ ನೀರು ಕುಡಿಯೋದು ಹೇಗೆ ಅಂತ. ಕೆಲವರು ಅಂದ್ರು, ಬದುಕಬೇಕಲ್ಲ ಸ್ವಾಮಿ, ಇಷ್ಟೆಲ್ಲ ತಿರುಗಾಡ್ ಬಂದು ಇಲ್ಲಿ ಸತ್ತು ಹೋಗೋದಕ್ಕಿಂತ ಸ್ವಲ್ಪ ನೀರು ಕೊಡೋ ಜೀವ ಉಳಿಸ್ಕೊಂಡ್ರೆ ಆಪದ್ಧರ್ಮ ಮಾಡ್ಬೇಕೇನಾಗ್ತದೆ, ಅಡ್ಡಿ ಇಲ್ಲ, ಮುಂದೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರಾಯ್ತು ಅಂತೆಲ್ಲ ಅಂದ್ರು. ಒಬ್ಬರು ಮುದುಕರು ಮಾತ್ರ ಬೇಡಪ್ಪ ನನಗೆ, ಇಷ್ಟೆಲ್ಲ ಯಾತ್ರೆ ಮಾಡಿ ಕೊನೆಯಲ್ಲಿ ಚಪ್ಪಲಿಯಲ್ಲಿ ನೀರು ಕುಡಿದ್ರು ಅನ್ನೋದು ಬೇಡ, ನಾ ಸತ್ರು ಅಡ್ಡಿ ಇಲ್ಲ, ಹೇಗಿದ್ರು ಬರಲ್ಲ ಅಂತ ಹೇಳಿ ಬಂದಿದ್ದೀನಿ ಮನೆಗೆ, ಆದ್ರೆ ಆಯ್ತು ಬಿಡಿ, ಏನ್ ತೊಂದರೆ ಇಲ್ಲ ಅಂತ. ಉಳಿದವ್ರು 11 ಜನ ಮೊಚ್ಚೆಯನ್ನ ನೀರಲ್ಲಿ ಬಿಟ್ಟು ಮೊಚ್ಚೆ ನೀರು ಕುಡಿದ್ರು. ಈ ಮನುಷ್ಯ ಮಾತ್ರ ಕುಡಿಲಿಲ್ಲ. ಮತ್ತೆ ಏನ್ ಭಗವಂತನ ಕೃಪೆ, ಮುದುಕನಿಗೆ ಏನಾಗ್ಲಿಲ್ಲ, ಜೀವ ಹಿಡ್ಕೊಂಡಿದ್ರು. ಸ್ವಲ್ಪ ದಿವ ಊರ ಊರು ಬಂತು, ಅಲ್ಲಿ ನೀರು ಕುಡಿದ್ರು, ಸುಧಾರಿಸ್ಕೊಂಡ್ರು. ಒಂದು ವಾರದ ನಂತರ ಊರು ಬಂದು ಸೇರಿದ್ರು. ಊರಿನ ಜನ ಸಂಭ್ರಮ ಪಟ್ರು, 12 ಜನ ಮುದುಕರು ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾರಲ್ಲ ಅಂತ. ಮಂಗಳ ವಾದ್ಯಗಳನ್ನು ತಗೊಂಡು ಊರ್ ಹೊರಗೆ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಡ್ ಬರ್ಬೇಕಲ್ಲ. ಹೋಗುವಾಗ ಎಲ್ಲ ಚೆನ್ನಾಗಿತ್ತು. ಈ 12 11 ಜನ ಮುದುಕರಿಗೆ ಮನಸ್ಸಲ್ಲಿ ತಳಮಳ ಶುರು ಆಯ್ತು. 11 ಜನನು ಮೊಚ್ಚೆಯಿಂದ ನೀರು ಕುಡಿದವರು. ಈತ ಒಬ್ಬ ಕುಡ್ದಿಲ್ಲ, ಅವನು ಕುಡ್ದಿದ್ರೆ ಚೆನ್ನಾಗಿತ್ತು.

0: ಇತ್ತು, ಕುಡಿಲಿಲ್ಲ ಅವನು. ಇವನು ಎಲ್ಲಿ ಊರಿಗೆ ಹೋದ್ಮೇಲೆ ನಾನು ಒಬ್ಬ ಕುಡಿಲಿಲ್ಲ, ಇವ್ರು 11 ಜನ ಮಚ್ಚೆಯಲ್ಲಿ ನೀರು ಕುಡಿದ್ರು ಅಂತ ಹೇಳಿದಾಗ ಊರಲ್ಲಿ ಏನಾಗ್ತದೆ, ಜನ ತಪ್ಪ ಊರಿಂದ ಹೊರಗೆ ಹಾಕಲ್ವಾ ನಮ್ಮನ್ನ, ಏನ್ರಿ ತೀರ್ಥಯಾತ್ರೆ ಮಾಡೋಕ್ ಹೋದವರು ಚಪ್ಪಲಿಯ ನೀರು ಕುಡಿದು ಬಂದ್ರಿ ನೀವು ಅಂತಾರೆ ಅನ್ಕೊಂಡ್ರು. ಒಬ್ಬೊಬ್ಬರು ಮಾತಾಡ್ಕೊಂಡು ಕಣ್ ಸನ್ನೆಯಲ್ಲಿ ಮಾತಾಡ್ಕೊಂಡು ಸಮಾರಂಭ ಮಾಡಿದ್ರು, ಅವ್ರಿಗೆಲ್ಲ ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡಿದ ಹಿರಿಯರೊಬ್ರು ಮಾತಾಡಿದ್ರು, ಇಲ್ಲಿವರೆಗೂ ಚೆನ್ನಾಗಿತ್ತಪ್ಪ ಮೊನ್ನೆವರೆಗೂನು. ಈಗೊಂದು ವಾರದ ಹಿಂದೆ ನಾವು ಬಹಳ ಕಷ್ಟದ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ವಿ, ಕುಡಿಯೋ ನೀರಿಲ್ಲದೆ ಸತ್ತೇ ಹೋಗ್ತೀವಿ ಅನ್ನೋ ಪ್ರಸಂಗ ಬಂದಿತ್ತು. ಆಗ ಒಂದು ಆಳವಾದ ಭಾವಿ ಕಾಣಿಸ್ತು. ಅಲ್ಲಿ ಒಬ್ರು ಸಲಹೆ ಕೊಟ್ರು, ಈಗ ರುಮಾಲ್ ಕಟ್ಟಿ ಒಂದು ಮಚ್ಚೆಯನ್ನು ಬಿಟ್ರೆ ಸ್ವಲ್ಪ ನೀರು ಕುಡಿಬಹುದು ಅಂತ. ನಾವೆಲ್ಲ ಅಂದ್ವಿ ಬೇಡಪ್ಪ, ದೇವತಾ ಕ್ಷೇತ್ರದಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ, ಚಪ್ಪಲಿಯಲ್ಲಿ ನೀರು ಕುಡಿಯೋದು ಬೇಡ ಅಂತ ಎಲ್ಲರೂ ಅನ್ಕೊಂಡ್ವಿ. ನಾವು 11 ಜನ ಕುಡಿಲೇ ಇಲ್ಲ ಸ್ವಾಮಿ, ಈತ ಒಬ್ಬ ಕುಡ್ದ ಅಂತ ಕುಡಿಲಾರದ ಒಂದ್ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಆ ವೃದ್ಧರಿ ಗಾಬರಿ, ಅಯ್ಯೋ ಕರ್ಮ, ಕುಡಿಲಾರದ ನಾನು ಒಬ್ಬನೇನೆ, ಕುಡ್ದವ್ರು ಇವ್ರು 11 ಜನ, ನಾನು ಕುಡ್ದಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ. ಅದ್ರ ಜನ ಯಾರ ನಂಬ್ತಾರ ಸ್ವಾಮಿ, 12ರಲ್ಲಿ 11 ಜನ ಹೇಳ್ತಾರೆ ಆತ ಕುಡ್ದಿದ್ದಾನೆ ಅಂತ. ಆತ ಹೇಳ್ತಾನೆ ನಾನು ಕುಡ್ದಿಲ್ಲ, ಇವ್ರು 11 ಜನ ಚಪ್ಪಲಿ ನೀರು ಕುಡ್ದವರು ಅಂತ ಹೇಳ್ತಾನೆ. ಕೊನೆಗೆ ಜನ ನಂಬೋದು ಯಾವ ಗೊತ್ತಾ, ಬಹುಮತ. ಕೊನೆಗೆಲ್ಲ ನಂಬಿ ಆ ಮುದುಕರನ್ನ ಬಹಿಷ್ಕಾರ ಹಾಕಿದ್ರಂತೆ. ನಾ ಯಾಕೆ ಮಾತನ್ನು ಹೇಳ್ತಿದ್ದೀನಂದ್ರೆ, ಇಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬರೀ ಸಂಖ್ಯಾಬಲಕ್ಕೆ ಇರುವ ಶಕ್ತಿಯನ್ನು ಗಮನಿಸಿದಾಗ ಈ ಕಥೆ ಎಷ್ಟು ಪ್ರಸ್ತುತ ಅನಿಸುತ್ತೆ. ಸಂಖ್ಯಾಬಲವನ್ನು ತೋರಿಸುವ ಆತರದಲ್ಲಿ ಸತ್ಯ ಸಾಯಬಾರದಲ್ವಾ? ನಮ್ಮ ಬಹುಮತ ಸತ್ಯದ ಮತವೂ ಆದಾಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳಾಗ್ತಾರೆ, ಇಲ್ಲದೆ ಹೋದ್ರೆ ಅವರು ಒಂದು ಸಂಖ್ಯೆ ಆಗಿ ಕಳೆದು ಹೋಗ್ತಾರೆ. ಬಹುಮತ ಬೇಕು, ಆದ್ರೆ ಬಹುಮತ ಸತ್ಯದ ಕುತ್ತಿಗೆಯನ್ನು ಹಿಚ್ಕೋದಾದ್ರೆ ಸತ್ಯ ಎದ್ದು ಬರಬೇಕು, ಬಹುಮತ ತಪ್ಪು ಅಂತ ತೋರಿಸಬೇಕಾಗುತ್ತೆ. ಅದು ನಿಜವಾದ ಪ್ರಜಾಪ್ರಭುತ್ವದ ಲಕ್ಷಣ ಅಂತ ನಾನು ನಂಬಿದ್ದೇನೆ.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕ್ಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:40, ಇದೀಗ ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಂತರ್ಬೆಳೆಯಾಗಿ ಅಪ್ರಧಾನ ಹಣ್ಣುಗಳ ಪರಿಚಯ, ಈ ಕುರಿತು ಡಾ ಸುರೇಶ್ ಕುಮಾರ್ ಬಿ, ತೋಟಗಾರಿಕೆ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಇವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಭಾಗದ ವಿಜ್ಞಾನಿಗಳಾಗಿ ಕೃಷಿ ವಿಜ್ಞಾನ ಕೇಂದ್ರ ಮುಡಿಗೆರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ಲಾಂಟೇಷನ್ ಬೆಳೆಗಳಿದ್ದಾವೆ. ಈ ಒಂದು ಪ್ಲಾಂಟೇಷನ್ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಹಾಗೂ ಸುತ್ತಲೂ ಸಹ ಈ ಅಪ್ರಧಾನ ಹಣ್ಣುಗಳನ್ನು ನಾವು ಪರಿಚಯವನ್ನ ಮಾಡಿಕೊಳ್ಳೋಣ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅಪ್ರಧಾನ ಹಣ್ಣುಗಳ ಬಗ್ಗೆ ಬಹಳಷ್ಟು ನಾವು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೇವೆ. ಆದರೂ ಸಹ ರೈತರಿಗೆ ಕೆಲವೊಂದು ಗೊಂದಲಗಳಿದೆ, ಯಾವ ಹಣ್ಣುಗಳು ಅಂತ ಅಂದ್ಬಿಟ್ಟು. ಹಾಗಾಗಿ ಇಂದು ನಾನು ಈ ಹಣ್ಣುಗಳ ಪರಿಚಯವನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಚಿಕ್ಕಮಗಳೂರು ಕಾಫಿಯಲ್ಲೂ ಕೂಡ ಹಲವಾರು ಹಣ್ಣುಗಳನ್ನು ನಾವು ಬೆಳ್ಕೋಬಹುದು. ಈ ಹಿಂದೆ ನಮ್ಮಲ್ಲಿ ಚಿಕ್ಕಿತ್ತಂತಿತ್ತು, ಅದು ನಶಿಸಿ ಹೋಗ್ತಾ ಇದೆ. ಆದರೂ ಸಹ ಒಂದು ಉಳಿಸೋ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಜೊತೆಗೇನೆ ಈ ಹಣ್ಣುಗಳಲ್ಲಿ ಅಪ್ಪದ ಹಣ್ಣುಗಳಲ್ಲಿ ಅತಿ ಹೆಚ್ಚು ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಬೆಣ್ಣೆ ಹಣ್ಣು ಅನ್ನುವಂಥದ್ದು ಬಹಳ ಸೂಕ್ತವಾದಂಥದ್ದು. ಇದಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಗುಡ್ಡಾಳು ಪ್ರದೇಶಗಳು ಬಹಳ ಸೂಕ್ತವಾದಂತಹ ಒಂದು ಪ್ರದೇಶ. ಇಲ್ಲಿ ವಾತಾವರಣ ಕೂಡ ಅಷ್ಟೇ ಇದಕ್ಕೆ ಬಹಳ ಸೂಕ್ತವಾಗಿರುತ್ತದೆ. ಹಾಗಾಗಿ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಹಾಗೂ ಸುತ್ತಲೂ ಸಹ ಈ ಬೆಣ್ಣೆ ಹಣ್ಣನ್ನ ಕೃಷಿ ಮಾಡೋದ್ರಿಂದ ತಮಗೆ ಅತ್ಯುತ್ತಮ ಲಾಭವನ್ನು ಸಹ ಗಳಿಸ್ಕೋಬಹುದು. ಹಾಗೂ ಕೂಡ ಈ ಬೆಣ್ಣೆಯನ್ನು ಕೂಡ ನಾವೇ ಸ್ವತಃ ಮನೆಯಲ್ಲೂ ಕೂಡ ಜ್ಯೂಸ್ ಮಾಡ್ಕೊಂಡ್ರೆ ನಮಗೂ ಕೂಡ ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾಗಿರುತ್ತದೆ. ಹಾಗೆಯೇ ಮತ್ತೊಂದು ಹಣ್ಣು ಇದೆ, ಅದರ ಹೆಸರು ಮ್ಯಾಂಗೋ ಸ್ಟೀನ್ ಅಂದ್ಬಿಟ್ಟು. ನಾವು ಹೇಗೆ ಮಾವನ್ನ ಹಣ್ಣು ರಾಣಿ ಅಂತ ಕರಿತೇವೆ, ಅದೇ ರೀತಿಯಾಗಿ ಈ ಮ್ಯಾಂಗೋ ಸ್ಟೀನ್ ಅನ್ನು ಹಣ್ಣುಗಳ ರಾಣಿ ಅಂತ ಹೇಳಿ ನಾವು ಕರಿತೇವೆ. ಇದು ಸಹ ಸ್ವಲ್ಪ ಕಾಫಿ ಬೆಳೆಯಲು ಕೂಡ ಸ್ವಲ್ಪ ನೆರಳಿರುವ ಪ್ರದೇಶದಲ್ಲಿ ಕೂಡ ಬಹಳ ಸೂಕ್ತವಾಗಿ ಬೆಳೆಯುತ್ತದೆ. ಹಾಗೆಯೇ ಮತ್ತೊಂದು ಹಣ್ಣು ಇದೆ, ಅದರ ಹೆಸರು ಮಿರಾಕಲ್ ಹಣ್ಣು ಅಂತದ್ದು. ಈ ಮಿರಾಕಲ್ ಹಣ್ಣು ಕೂಡ ಬಹಳ ಒಳ್ಳೆಯ ಹಣ್ಣು, ಮತ್ತೆ ಇದು ತುಂಬಾ ಸ್ವೀಟ್ ಆಗಿರುತ್ತೆ ಕೂಡ. ನೀವು ಇದು ಒಂದ್ಸತಿ ಹಣ್ಣು ತಿಂದ್ರೆ ಬಾಯಲ್ಲೂ ಕೂಡ ಆಲ್ಮೋಸ್ಟ್ ನಮಗೆ ಊಟ ಮಾಡಿ ಅಳ್ಸಾದ್ರು ಕೂಡ ಬಾಯಲ್ಲೂ ಕೂಡ ಸ್ವೀಟ್ನೆಸ್ ಹಾಗೆ ಇರುತ್ತೆ. ಇದು ಅಂತಹ ಒಂದು ಮಿರಾಕಲ್ ಹಣ್ಣು. ಈ ಹಣ್ಣನ್ನು ಕೂಡ ಈ ಒಂದು ಜಿಲ್ಲೆಗಳಲ್ಲಿ ರೈತರು ಬೆಳ್ಕೊಬಹುದು. ಹಾಗೆಯೇ ಮತ್ತೊಂದು ಹಣ್ಣು ಇದೆ, ಅದು ದೂರಿಯನ್ ಅಂದ್ಬಿಟ್ಟು. ದೂರಿಯನ್ ಹಣ್ಣು ಇದು ನೋಡ್ಲಿಕ್ಕೆ ಸಾಮಾನ್ಯವಾಗಿ ಹಲಸಿನ ಹಣ್ಣು ತರ ಇರುತ್ತೆ, ಆದ್ರೆ ಸ್ವಲ್ಪ ವಾಸನೆ ಜಾಸ್ತಿ ಇರುತ್ತೆ, ಆದ್ರೆ ಇದು ಆರೋಗ್ಯಕ್ಕೆ ಬಹಳ ಬಹಳ ಉಪಯೋಗಕಾರಿ ಆಗಿರುತ್ತೆ. ಇದು ಒಂದು

0: ನನ್ನ ನಾವು ಬೆಳ್ಕೊಬಹುದು. ಹಣ್ಣಿನ ಹೆಸರು ದೂರಿಯನ್ ಹಣ್ಣು. ನಂತರ ನಮ್ಮ ಒಂದು ಈ ಒಂದು ನಾಡಿನಲ್ಲಿ ಕೂಡ ರಾಮಫಲ ಅಂತ ಒಂದು ಆಡಿಯೋ ಇದೆ, ಆದ್ರೂ ಕೂಡ ತುಂಬಾ ಬಹಳ ಕಡಿಮೆ ಇದೆ. ತೋಟಗಳಲ್ಲಿ ರಾಮಫಲ, ಲಕ್ಷ್ಮಣ ಫಲ ಹಾಗೂ ಸೀತಾಫಲ ಇವು ಕೂಡ ಆರೋಗ್ಯಕ್ಕೆ ಬಹಳ ಬಹಳ ಪ್ರಯೋಜನಕಾರಿಯಾಗಿರುವಂತಹ ಅಪ್ರಧಾನ ಹಣ್ಣುಗಳು. ಇವನ್ನು ಸಹ ನಾವು ತೋಟಗಳಲ್ಲಿ ಬೆಳ್ಕೊಬಹುದು ಹಾಗೂ ಇದಕ್ಕೂ ಕೂಡ ಒಳ್ಳೆಯ ಮಾರ್ಕೆಟ್ ಕೂಡ ಲಭ್ಯವಿದೆ. ಹಾಗೆಯೇ ಮತ್ತೊಂದು ಹಣ್ಣು ಇದೆ, ಅದಕ್ಕೆ ನಾವು ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಿ. ಇದನ್ನು ಸಹ ನಾವು ಅತಿ ಹೆಚ್ಚಾಗಿ ನಮ್ಮ ತೋಟಗಳ ಅಂಚಿನಲ್ಲೂ ಸಹ ಇದನ್ನ ನಾವು ಬೆಳ್ಕೊಬಹುದು. ಮತ್ತೆ ಇದು ಸಾಮಾನ್ಯವಾಗಿ ಬೇಲಿಯಾಗೂ ಸಹ ನಾವು ಇದನ್ನ ಆವಾಗ ಅಲ್ಲಿ ಕೂಡ ದೂರದಲ್ಲಿ ಹಾಕೊಬಹುದು. ಹಾಗೆ ಇದು ಒಳ್ಳೆ ಹಣ್ಣನ್ನು ಕೂಡ ಬಿಡುತ್ತೆ. ಇದು ಕೂಡ ಹಣ್ಣು ನಮಗೆ ತಿನ್ಲಿಕ್ಕೆ ಬಹಳ ಟೇಸ್ಟಿ ಆಗಿರುತ್ತೆ ಹಾಗೂ ಕೂಡ ಇದನ್ನ ನಾವು ಜ್ಯೂಸ್ ಅನ್ನು ಮಾಡಿಕೊಂಡು ನಾವು ಕುಡಿಬಹುದು. ಹಾಗಾಗ್ಬಿಟ್ಟು ಹೀಗೆ ಹಲವಾರು ತರಹದ ಹಣ್ಣುಗಳು ಇದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಹಣ್ಣುಗಳನ್ನು ನಾವು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬಳಸಲಿಕ್ಕೆ ಇದು ಬಹಳ ಅವಕಾಶ ಉಂಟು. ಹಾಗಾಗಿ ರೈತರು ಈ ಒಂದು ವಿಷಯವನ್ನ ಅರ್ಥಕೊಂಡ್ಬಿಟ್ಟು ತಾವು ಕೂಡ ತಮ್ಮ ತೋಟಗಳಲ್ಲಿ ವಿವಿಧ ಅಪ್ರದ ಹಣ್ಣುಗಳನ್ನ ಪರಿಚಯಿಸಿಕೊಂಡ್ಬಿಟ್ಟು ತಾವು ಈ ಒಂದು ಪಾತ್ರೆ ಬೆಳೆದುಕೊಂಡು ಬಹಳ ಸಹಕಾರಿಯಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕವನ್ನು ತೆಗೆದುಕೊಳ್ಳಿ. 9900091832. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಂತರ್ಬೆಳೆಯಾಗಿ ಅಪ್ರಧಾನ ಹಣ್ಣುಗಳ ಪರಿಚಯ, ಈ ಕುರಿತು ಡಾ ಸುರೇಶ್ ಕುಮಾರ್ ಬಿ, ತೋಟಗಾರಿಕೆ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇವರಿಂದ ಮಾಹಿತಿಯನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:45. ಇದೀಗ ಹೆಲ್ತ್ ಹಿಂಟ್ಸ್.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್, ಗ್ಯಾಸ್ಟ್ರೋಎಂಟ್ರೋಲಜಿಸ್ಟ್ ಅಂದ್ರೆ ಹೊಟ್ಟೆ ವಿಭಾಗ. ಸೊ ಇವತ್ತು ನಾವು ಮಾತಾಡ್ತಿರೋದು ಟಾಪಿಕ್ ಏನಪ್ಪಾ ಅಂದ್ರೆ ಜಾಂಡಿಸ್ ಅಂದ್ರೆ ಕಾಮಾಲೆ. ಪ್ರೆಗ್ನೆಂಟ್ ಫಿಮೇಲ್ಸ್ ಅಂದ್ರೆ ಗರ್ಭಿಣಿಯರಲ್ಲಿ ಕಾಮಾಲೆ ಆಗೋದು. ಗರ್ಭಿಣಿಯರಲ್ಲಿ ಕಾಮಾಲೆಯಿಂದ ಮಕ್ಕಳು ಅಬಾರ್ಷನ್ ಆಗೋದು ತುಂಬಾ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಗರ್ಭಿಣಿಯರಲ್ಲಿ ಕಾಮಾಲೆ ಆಗೋದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲೇ ಡಯಾಗ್ನೋಸಿಸ್ ಮಾಡೋದು ತುಂಬಾ ಒಳ್ಳೇದು. ಯಾವ್ಯಾವ ಕಾರಣಗಳಿಂದ ಗರ್ಭಿಣಿಯಲ್ಲಿ ಕಾಮಾಲೆ ಆಗುತ್ತೆ? ಮೊದಲನೇದಾಗಿ ಕೊಲೆಸ್ಟಾಸಿಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಲಿವರ್ ಅಲ್ಲಿ ಬೈಲ್ ಡಕ್ಟ್ಸ್ ಅಂತ ಎಲ್ಲ ಇರುತ್ತೆ. ಬೈಲ್ ಡಕ್ಟ್ಸ್ ಮತ್ತೆ ಗಾಲ್ ಬ್ಲಾಡರ್ ಮತ್ತೆ ಸಿಬಿಡಿ ಕಾಮನ್ ಬೈಲ್ ಡಕ್ಟ್ ಅಂತೀವಿ. ಎಲ್ಲದರಲ್ಲೂ ಕೊಲೆಸ್ಟಾಸಿಸ್ ಆಫ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂದ್ರೆ ಕೆಲವು ಎನ್ಝೈಮ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಎನ್ಝೈಮ್ ಡಿಫಿಷಿಯನ್ಸಿ ಇದ್ದಾಗ ನಾರ್ಮಲ್ ಬೈಲ್ ಫ್ಲೋ ಆಗಲ್ಲ. ಸೊ ಬೈಲ್ ಫ್ಲೋ ಯಾವಾಗ ಅಲ್ಲಿ ಅಬ್ಸ್ಟ್ರಕ್ಟ್ ಆಗುತ್ತೆ, ತಡೆ ಆಗುತ್ತೋ ಆ ಟೈಮ್ ಅಲ್ಲಿ ಜಾಂಡಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಂತ ಗರ್ಭಿಣಿ ಮಹಿಳೆಯರಲ್ಲಿ ಜಾಂಡಿಸ್ ಮೊದಲನೇ ಸಿಂಪ್ಟಮ್ ಇರುತ್ತೆ. ಎರಡನೇದಾಗಿ ಇಚ್ಚಿಂಗ್ ಅಂತೀವಿ, ಅಂದ್ರೆ ತುರ್ಕೆ, ಜಾಸ್ತಿ ಮೈ ತುರ್ಕೆ ಇರುತ್ತೆ, ಮತ್ತೆ ನಿದ್ದೆ ಬರ್ತಿರಲ್ಲ, ರಾತ್ರಿ ವಾಂತಿ ಆಗ್ತಿರುತ್ತೆ. ಸೊ ಇಂಥವ್ರಿಗೆ ಇಮಿಡಿಯೇಟ್ಲಿ ತೋರಿಸಿ, ಇವ್ಯಾಲ್ಯೂಯೇಷನ್ ಮಾಡಿಸಿ, ಅಂತವರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಮಗು ಉಳಿಸೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ತಿರೋ ಇಂಥ ಟೈಮಲ್ಲಿ ಮಗುಗೂ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ, ಮಗು ಕಳ್ಕೊಳೋ ತೊಂದರೆನೂ ಜಾಸ್ತಿ. ಸೊ ಇದೊಂದು ಕಾರಣ. ಎರಡನೇದಾಗಿ ಹೆಲ್ಪ್ ಸಿಂಡ್ರೋಮ್ ಅಂತೀವಿ. ಹೆಲ್ಪ್ ಸಿಂಡ್ರೋಮ್ ಇದು ತುಂಬಾ ಎಮರ್ಜೆನ್ಸಿ ಪ್ರೆಗ್ನೆಂಟ್ ಫಿಮೇಲ್ ಅಲ್ಲಿ. ಇದರಲ್ಲಿ ಒಂದು ಜಾಂಡಿಸ್ ಇರುತ್ತೆ, ಎರಡನೇದು ಪ್ಲೇಟ್ಲೆಟ್ಸ್ ಅಂತ ಬಿಳಿ ರಕ್ತ ಕಣಗಳು ಕಮ್ಮಿ ಆಗುತ್ತೆ, ಆಮೇಲೆ ಒಳಗಡೆನೆ ಹಿಮೋಲಿಸಿಸ್ ಅಂತ ಹೇಳ್ತೀವಿ, ಹಿಮೋಲಿಸಿಸ್ ಆಗ್ತಿರುತ್ತೆ, ಅಂದ್ರೆ ಕೆಂಪು ರಕ್ತ ಕಣಗಳೆಲ್ಲ ಅದ್ರ ಪಾಡಿಗೆ ಅದೇ ಸತ್ತೋಗ್ತಿರುತ್ತೆ. ಸೊ ಇಂಥ ಪೇಷಂಟ್ಸ್ ಅಲ್ಲಿ ಹೊಟ್ಟೆ ನೋವು ಇರುತ್ತೆ, ಜಾಂಡಿಸ್ ಇರುತ್ತೆ, ಮತ್ತೆ ರಕ್ತನೂ ಕಮ್ಮಿ ಆಗ್ತಿರುತ್ತೆ. ಇಂಥ ಪೇಷಂಟ್ಸ್ ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸೋದು ಒಳಿತು. ಇಲ್ಲ ಅಂದ್ರೆ ಮಗುಗೂ ತೊಂದ್ರೆ ಮತ್ತೆ ಗರ್ಭಿಣಿ ಮಹಿಳೆಗೂ ತೊಂದ್ರೆ, ಇಬ್ರು ಅಪಾಯದಲ್ಲಿರ್ತಾರೆ. ನೀವು ನೆಗ್ಲೆಕ್ಟ್ ಮಾಡಿದಷ್ಟು ಇಬ್ರು ಸಾವನ್ನಪ್ಪೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಕಾರಣ ಯಾವ್ದಂದ್ರೆ ಅಕ್ಯೂಟ್ ಫ್ಯಾಟಿ ಲಿವರ್

0: ಅನ್ನೋದು ಒಳ್ಳೇದು. ನೆಕ್ಸ್ಟ್ ಲೆಸ್ ಸಿವಿಯರ್ ಕಾಸಸ್ ಅಂದ್ರೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ವೈರಸ್. ಸೊ ಹೆಪಟೈಟಿಸ್ ಎ ಹೆಪಟೈಟಿಸ್ ಇ ವೈರಸ್ ಇಂದನೂ ಜಾಂಡಿಸ್ ಆಗುತ್ತೆ ಪ್ರೆಗ್ನೆಂಟ್ ಫಿಮೇಲ್ಸ್ ಅಲ್ಲಿ. ಯೂಶಲಿ ಇದು ಬರೋದು ಔಟ್ ಸೈಡ್ ಫುಡ್ ತಿನ್ನೋದ್ರಿಂದ ಅಥವಾ ಔಟ್ ಸೈಡ್ ನೀರ್ ಕುಡಿಯೋದ್ರಿಂದ ಪ್ರೆಗ್ನೆಂಟ್ ಇದ್ದಾಗ. ಸೊ ಈ ಟೈಮಲ್ಲಿ ವೈರಲ್ ಹೆಪಟೈಟಿಸ್ ಅಂತೀವಿ, ಇವು ಎಮರ್ಜೆನ್ಸಿನೇ. ಬಟ್ ಹೆಪಟೈಟಿಸ್ ಎ ಗಿಂತ ಹೆಪಟೈಟಿಸ್ ಇ ವೈರಸ್ ತುಂಬಾ ಡೇಂಜರ್. ಹೆಪಟೈಟಿಸ್ ಇ ವೈರಸ್ ಪ್ರೆಗ್ನೆಂಟ್ ಫಿಮೇಲ್ಸ್ ಅಲ್ಲಿ ಏನಾದ್ರು ಬಂದ್ರೆ ಇದು ತುಂಬಾ ಅಕ್ಯೂಟ್ ಲಿವರ್ ಫೇಲ್ಯೂರ್ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ. ಗರ್ಭಿಣಿ ಮಹಿಳೆ ಜೀವಕ್ಕೆ ಅಪಾಯ. ಸೊ ಹೆಪಟೈಟಿಸ್ ಇ ವೈರಸ್ ಇದ್ರೆ ಇಮಿಡಿಯೇಟ್ಲಿ ಗರ್ಭಿಣಿ ಮಹಿಳೆಯನ್ನ ಹಾಸ್ಪಿಟ್ಲಿಗೆ ಸೇರಿಸೋದು ಒಳ್ಳೇದು. ನೆಕ್ಸ್ಟ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಬಿ ಅದು ಹೆಪಟೈಟಿಸ್ ಈ ತರಾನೇ ಡೇಂಜರ್. ಬಟ್ ಏನಂದ್ರೆ ಹೆಪಟೈಟಿಸ್ ಬಿ ಇದು ಸ್ವಲ್ಪ ಡಿಪೆಂಡ್ಸ್ ಏನಂದ್ರೆ ವೈರಲ್ ಲೋಡ್ ಅಂತೀವಿ, ಅಂದ್ರೆ ಹೆಪಟೈಟಿಸ್ ಬಿ ವೈರಸ್ ಲೋಡ್ ಎಷ್ಟಿರುತ್ತೆ ಅಂತ. ಸೊ ಹೆಪಟೈಟಿಸ್ ಬಿ ವೈರಸ್ ಲೋಡು ಕಮ್ಮಿ ಇದ್ದಷ್ಟು ಗರ್ಭಿಣಿ ಮಹಿಳೆ ತನ್ನ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಬಹುದು. ಅದೇನಾದ್ರು ವೈರಲ್ ಲೋಡ್ ಜಾಸ್ತಿ ಇತ್ತು ಅಂದ್ರೆ ಅದು ಏನ್ ಮಾಡುತ್ತೆ, ಲಿವರ್ ಫೇಲ್ಯೂರ್ ಮಾಡ್ಬಿಡುದು. ಸೊ ಹೆಪಟೈಟಿಸ್ ಬಿ ಇರೋ ಪ್ರೆಗ್ನೆಂಟ್ ಫಿಮೇಲ್ಗೆ ಏನಾದ್ರೂ ಕಾಮಾಲೆ ಇದ್ರೆ ಸೊ ಅಂತವ್ರಿಗೆ ಹೆಪಟೈಟಿಸ್ ಬಿ ಚೆಕ್ ಮಾಡಿಸಿ, ಹೆಪಟೈಟಿಸ್ ಬಿ ಪಾಸಿಟಿವ್ ಅಂದ್ರೆ ವೈರಲ್ ಲೋಡ್ ಅಂತ ಮಾಡ್ತೀವಿ, ಅದು ಏನಾದ್ರು ಜಾಸ್ತಿ ಇದ್ರೆ ಟ್ರೀಟ್ಮೆಂಟ್ ಕೊಡಿಸಿ. ಸೊ ಹೆಪಟೈಟಿಸ್ ಬಿ ಇನ್ನೊಂದು ಸಮಸ್ಯೆ ಏನಂದ್ರೆ ಗರ್ಭಿಣಿ ಮಹಿಳೆಯರು ಯಾರು ಹೆಪಟೈಟಿಸ್ ಬಿ ಪಾಸಿಟಿವ್ ಇರ್ತಾರೆ ಅದು ಮಗುಗೂ ಬರೋ ಚಾನ್ಸಸ್ ಜಾಸ್ತಿ. ಸೊ ಇಮಿಡಿಯೇಟ್ಲಿ ಯಾರಿಗೆ ಹೆಪಟೈಟಿಸ್ ಬಿ ಇರುತ್ತೋ ಅಂತವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಮಗು ವ್ಯಾಕ್ಸಿನ್ ಎಲ್ಲ ಹಾಕ್ಸೋ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಇನ್ ಕೆಲವು ಕಾಮನ್ ಕಾಸಸ್ ಅಂದ್ರೆ ಜಿಬಿ ಕ್ಯಾಲ್ ಗಾಲ್ ಬ್ಲಡರ್ ಸ್ಟೋನು ಮತ್ತೆ ಸಿಬಿಡಿ ಕ್ಯಾಲ್ ಗಾಲ್ ಬ್ಲಡರ್ ಕೆಳಗಿರೋ ನಲ್ಲಿಲಿ ಸ್ಟೋನ್ ಆಗಿ ಅದು ಅಬ್ಸ್ಟ್ರಕ್ಷನ್ ಏನಾದ್ರೆ ಅದರಿಂದನು ಜಾಂಡಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆತರ ಏನಾದ್ರೆ ಆಪರೇಷನ್ ಇಲ್ಲಾಂದ್ರೆ ERCP ಮುಖಾಂತರ ಆ ಸ್ಟೋನ್ ನ ನಾವು ಹೊರಗಡೆ ತೆಗಿತೀವಿ. ಸೊ ಯಾವುದೇ ಕಾರಣಕ್ಕೂ ಕಾಮಾಲೆ ಬಂದ್ರೆ ಗರ್ಭಿಣಿ ಮಹಿಳೆಯಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ, ಇಮಿಡಿಯೇಟ್ಲಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿ.
1: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೂಡುವೆ ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
2: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ, ನುರಿತ ವೈದ್ಯರ ತಂಡದಿಂದ, ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
3: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಇದೀಗ ಸುದ್ದಿ ಮಿಂಚು. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ ಒಂದು ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ https://ssp.postmetric.karnataka.gov.in ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು,

ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಮೇ 16ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಸಹಾಯವಾಣಿ ಸಂಖ್ಯೆ 8050 77 0004 ಅಥವಾ 1902 ಅಥವಾ ಇಮೇಲ್ ವಿಳಾಸ bcwdhelplinee@gmail.com ಇಲ್ಲಿಗೆ ಸಂಪರ್ಕಿಸಬಹುದು.

ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮೇ 13ರಿಂದ 28ನೇ ತಾರೀಕಿನವರೆಗೆ ಅಗ್ನಿವೀರ್, ಪ್ಯಾರಾ ಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದವರು ಹಾಗೂ ಅರ್ಜಿ ಸಲ್ಲಿಸಲು ಬಯಸುವವರಿಗೆ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಮತ್ತು ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿದ 25 ವರ್ಷ ವಯೋಮಿತಿಯೊಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಸುದ್ದಿ ಮಿಂಚು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7 ಗಂಟೆ.
1: ಶಿವಮೊಗ್ಗ ಮಾಚೇನಹಳ್ಳಿಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓದು ಹಾಗೂ ಉದ್ಯೋಗ ಎರಡಕ್ಕೂ ಖಾತ್ರಿ ನೀಡುವ ಜಿಟಿಟಿಸಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಪಡೆಯಬಹುದು.
2: ಫೋನ್ ಸಂಖ್ಯೆ 9449 9444 1580, ಇನ್ನೊಂದು 9880014 1054.

0: ಕೇಳುಗರೆ, ಇಂದು ಬೆಳಗ್ಗೆ 7:15 ನಮ್ಮ ನಿಲಯದಿಂದ ತಾಯಿಯ ಮಡಿಲು ಈ ಕುರಿತು ಮಾತನಾಡುತ್ತಾರೆ ಪಂಕಜ ಡಿ ನಟರಾಜ್. ಇಂದು ಬೆಳಗ್ಗೆ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ತಾಯಂದಿರ ದಿನ, ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ತಾಯಂದಿರ ಕುರಿತು ಒಂದೊಂದು ವಾಕ್ಯದಲ್ಲಿ ಸಂದೇಶವನ್ನ ಕಳುಹಿಸಬಹುದು. ಇಂದು ಬೆಳಗ್ಗೆ 8:30 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅಮ್ಮಂದಿರ ಕುರಿತು ಕಳಿಸುವಂತಹ ಸಂದೇಶವನ್ನ ಓದಲಾಗುತ್ತೆ ಅಂತ ಹೇಳ್ತಾ ಗಮನಿಸಿ, ಇಂದು ಬೆಳಗ್ಗೆ 8:30 ಮೂಡಿ ಬರ್ತಾ ಇದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆ, ಸಂಗೀತ, ಖಬರ್ আর অনেক রকম ভালো।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
4: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ। ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೆ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು।
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ।
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ

0: ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣ ಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ

ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲ ಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಭದ್ರಾವತಿ ಕೇಳುಗರಿಗೆಲ್ಲ ನಮಸ್ಕಾರ. ತಾಯಂದಿರ ದಿನದ ಶುಭಾಶಯಗಳು. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಅಮ್ಮನ ಮಡಿಲು ಈ ಕುರಿತು ಈಗ ಮಾತನಾಡುತ್ತಾರೆ ಡಿ ಪಂಕಜಾ ನಟರಾಜ್.
2: ನಾಸ್ತಿ ಮಾತೃ ಸಮ ಛಾಯಾ ನಾಸ್ತಿ ಮಾತೃ ಸಮ ಗತಿ ನಾಸ್ತಿ ಮಾತೃ ಸಮಂ ತ್ರಾಣಂ ನಾಸ್ತಿ ಮಾತೃ ಸಮ ಪ್ರಿಯ. ಎಷ್ಟು ಅರ್ಥವತ್ತಾದ ಶ್ಲೋಕ. ತಾಯಿಗೆ ಸಮಾನವಾದ ನೆರಳು ಆಶ್ರಯ ರಕ್ಷಣೆ ಮತ್ತು ಪ್ರೀತಿ ಬೇರೆಲ್ಲೂ ಇಲ್ಲ ಎಂಬುದು ಇದರ ಅರ್ಥ. ಅಮ್ಮ ಈ ಶಬ್ದವೇ ಒಂದು ರೀತಿಯ ಶಕ್ತಿ.

ಅಮ್ಮ ಈ ಶಬ್ದವೇ ಆತ್ಮೀಯತೆ, ಮಮತೆ, ಪ್ರೀತಿ, ವಾತ್ಸಲ್ಯ, ಬೆಟ್ಟದಷ್ಟು ನಂಬಿಕೆ, ಧೈರ್ಯ, ಸ್ಥೈರ್ಯ, ಸಮಾಧಾನ ಎಲ್ಲವೂ ಅವಳೆ. ನಮ್ಮೆಲ್ಲ ನೋವು, ನಲಿವು, ಕಷ್ಟ, ನಷ್ಟ, ಮಾನ, ಅಪಮಾನಗಳನ್ನು ಅವಳ ಮಡಿಲಿಗೆ ಹಾಕಿ ನಮ್ಮನ್ನು ಹಗುರಗೊಳಿಸುವೆವು. ಇಂತಹ ಭಾರವನ್ನು ಅವಳಲ್ಲದೆ ಬೇರೆ ಯಾರೂ ಹೋರಲಾರರು. ನಿಸ್ವಾರ್ಥ ಪ್ರೀತಿ, ತ್ಯಾಗ, ಆರೈಕೆ ಜಗತ್ತಿನಲ್ಲಿ ಸಿಗುವುದೆಂದರೆ ನಮ್ಮ ಅಮ್ಮನಲ್ಲಿ. ಜಗತ್ ರಕ್ಷಕನೇ ಇವಳ ರಕ್ಷಣೆಯ ಮುಂದೆ ಸೋಲುತ್ತಾನೆ. ಭಗವಂತನು ಬೇಡಿಕೊಂಡರಷ್ಟೇ ಬೇಡಿಕೆ ಈಡೇರಿಸುವನು. ತಾಯಿ ಬೇಡದೆಯೇ ಕರುಳರಿಯುತ್ತಲೇ ಪೂರೈಸುವಳು. ಆ ದೇವರು ತನ್ನ ಬದಲಾಗಿ ಅಮ್ಮನನ್ನು ಕೊಟ್ಟಿದ್ದಾನೆ. ಕರಗದ ಪ್ರೀತಿಯ ಮೂಟೆಯನ್ನೇ ಇವಳಲ್ಲಿಟ್ಟಿದ್ದಾನೆ. ಹಾಗಾಗಿ ದೇವರ ದೇವರು ಅಮ್ಮ. ಉಪಾಧ್ಯಾಯರಿಗಿಂತ 10 ಪಾಲು ಆಚಾರ್ಯ, ಆಚಾರ್ಯನಿಗಿಂತ 100 ಪಾಲು ತಂದೆ, ತಂದೆಗಿಂತ 1000 ಪಾಲು ತಾಯಿ. ತಾಯಿ ಗೌರವಾದರಗಳಿಗೆ ಅರ್ಹರು. ಆದ್ದರಿಂದಲೇ ನಾವು ಮೊದಲು ಮಾತೃದೇವೋಭವ ಎಂದು ಕರೆಯುತ್ತೇವೆ. ನಾಸ್ತಿ ಮಾತೃ ಸಮೋ ಗುರು ಎಂಬ ಮಾತಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ಮಾತನ್ನು ನಾವು ಕೇಳುತ್ತಲೇ ಬೆಳೆದವರು. ಮಕ್ಕಳಿಗೆ

ಮೊದಲಿಗೆ ಸಂಸ್ಕಾರವನ್ನು ಕಲಿಸುವವಳು ತಾಯಿ. ಸಂಸ್ಕಾರ ಎಂದರೆ ಸಂಸ್ಕರಣಗೊಳ್ಳುವುದು, ಅಂದರೆ ನಮ್ಮಲ್ಲಿನ ದೋಷಗಳನ್ನು ನಿವಾರಿಸಿಕೊಂಡು ಗುಣ ಸಂಪಾದನೆ ಮಾಡಿಕೊಂಡು ಪರಿಶುದ್ಧವಾಗುವುದು. ಮಗುವಿನ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವ ತಾಯಿಯ ಋಣ ಯಾರಿಂದಲೂ ತೀರಿಸಲಾಗದು. ಅದಕ್ಕೆಂದೇ ಹತ್ತು ದೇವರಿಗೆ ನಮಿಸುವುದಕ್ಕಿಂತ ಹೆತ್ತ ತಾಯಿಗೆ ನಮಿಸುವುದು ಲೇಸು ಎಂದು ಹಿರಿಯರು ಹೇಳುತ್ತಾರೆ. ಜಗದ್ಗುರು ಶಂಕರಾಚಾರ್ಯರು ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎಂದು ಹೇಳಿದ್ದಾರೆ. ತಾಯಿಯ ಮಾರ್ಗದರ್ಶನ ಪಡೆದ ಅನೇಕರು ತಮ್ಮ ಬಾಳನ್ನು ಭವ್ಯವಾಗಿ ಬೆಳಗಿಸಿಕೊಂಡ ಹಲವು ಉದಾಹರಣೆಗಳಿವೆ. ಚಿಕ್ಕಂದಿನಲ್ಲಿ ಜೀಜಾಬಾಯಿಯ ತನ್ನ ಮಗ ಶಿವಾಜಿಗೆ ರಾಮಾಯಣ ಮಹಾಭಾರತದ ಧೀರ ಶೂರರ ಕಥೆಗಳನ್ನು ಹೇಳಿದ್ದರಿಂದ ಅದರಿಂದ ಪ್ರಭಾವಿತರಾದ ಶಿವಾಜಿ ಮುಂದೆ ಶೂರನಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಸಿದ್ಧನಾಗುತ್ತಾನೆ. ಹಾಗೆಯೇ ಬಾಲಕ ನರೇಂದ್ರ 6 ವರ್ಷದವನಿದ್ದಾಗ ಅವರ ತಂದೆಯು, ನರೇಂದ್ರ ನೀನು ವಿದ್ಯೆ ಕಲಿತು ಮುಂದೆ ಏನಾಗಬೇಕೆಂದು ಇದ್ದೀಯಾ ಎಂದು ಕೇಳುತ್ತಾರೆ. ಆಗ ನರೇಂದ್ರನು ತನ್ನ ಮನೆಯ ಮುಂದೆ ದಿನಾಲು ಜನರನ್ನು ಹತ್ತಿಸಿಕೊಂಡು ಹೋಗುವ ಕುದುರೆ ಗಾಡಿ ನೋಡಿ ತಂದೆಯ ಬಳಿ ನಾನು ಮುಂದೆ ತಾಂಗವಾಲ ಆಗುತ್ತೇನೆ ಎಂದು ಹೇಳುತ್ತಾನೆ. ಕೋಪಗೊಂಡ ತಂದೆ ಅವನ ಕಪಾಳಕ್ಕೆ ಹೊಡೆಯುತ್ತಾರೆ. ಆಗ ನರೇಂದ್ರ ದುಃಖದಿಂದ ಅಳಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ತಾಯಿ ಭುವನೇಶ್ವರಿ ನರೇಂದ್ರನನ್ನು ಕರೆದು ಕಣ್ಣೀರು ಒರೆಸಿ ಗೋಡೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನು ಸಾರಥಿಯಾಗಿ ಭಗವದ್ಗೀತೆ ಬೋಧಿಸುವ ಚಿತ್ರ ತೋರಿಸಿ, ಅಲ್ಲಿ ನೋಡು ಮಗು, ನೀನು ಅದರಂತೆ ಧರ್ಮದ ರಥ ನಡೆಸುವ ಸಾರಥಿಯಾಗು, ಹೊಟ್ಟೆಪಾಡಿಗಾಗಿ ದುಡಿಯುವ ತಾಂಗವಾಲಾಗಬೇಡ ಎಂದು ಹೇಳುತ್ತಾಳೆ. ತಾಯಿಯ ಮಾತಿನಿಂದ ಪ್ರೇರಣೆಗೊಂಡ ನರೇಂದ್ರ ವಿದ್ಯೆ ಕಲಿತು ಮುಂದೆ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು. ಸನಾತನ ಧರ್ಮದ ಹಿರಿಮೆಯನ್ನು ಜಗತ್ತಿನಾದ್ಯಂತ ಪಸರಿಸಿದರು. ಹೀಗೆ ತಾಯಿಯ ಘನತೆಯನ್ನು ಎಷ್ಟು ಬಣ್ಣಿಸಿದರೂ ಸಾಲದು ಅಲ್ವೇ. ಅಮ್ಮನ ಮಡಿಲಿನ ಬಿಸಿ ಅಪ್ಪಿಗೆ, ಅಮ್ಮನ ಜೋಗುಳದ ಹಾಡಿಗೆ ನಿದ್ದೆಯ ಸ್ಪರ್ಶ, ಅಮ್ಮನ ಕೈ ಹಿಡಿದು ಕಲಿತ ಪುಟ್ಟ ಪುಟ್ಟ ಹೆಜ್ಜೆಗಳ ಆ ಕ್ಷಣಗಳು, ಅಮ್ಮನ ಸಿಹಿ ಮುತ್ತಿನ ಸುರಿಮಳೆಯಲ್ಲಿ ಕಲಿತ ತೊದಲ ಮಾತು, ಅಮ್ಮನ ಕೈ ತುತ್ತು ತಿಂದ ಅಮೃತ ಗಳಿಗೆಗಳು, ಹೀಗೆ ಬಾಲ್ಯದ ಆ ರಸಕ್ಷಣಗಳನ್ನು ಮೆಲುಕು ಹಾಕುವಾಗ ಬಾಯಿಯಿಂದ ಹೊರಹೊಮ್ಮುವ ಉದ್ಗಾರ, ಅಮ್ಮಾ ನೀನೆಷ್ಟು ತ್ಯಾಗಮಯಿ, ಒಲವಿನ ಸೆಲೆ, ನಿನ್ನನ್ನು ಅಮ್ಮನನ್ನಾಗಿ ಪಡೆದ ನಾವೇ ಧನ್ಯರು. ಹೌದು, ನವಜಾತ ಶಿಶುವಿನ ಅಳುವ ಧ್ವನಿ 4 ಗೋಡೆಯ ಮಧ್ಯೆ ಪ್ರತಿಧ್ವನಿಸಿದಾಗ ಅಮ್ಮನಿಗೆ ಮಡಿಲು ತುಂಬಿದ ಸಂತೋಷ, ತಂದೆಗೆ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಸಂಭ್ರಮ. ಮಗು ಜಗತ್ತನ್ನು ಕಾಣುವ ಮೊದಲೇ ಹುಟ್ಟುವ ಮಗುವಿನ ಭವಿಷ್ಯದ ಕುರಿತು ವಿವಿಧ ಆಶಾಗೋಪುರಗಳನ್ನು ಕಟ್ಟಿ ಅನಂತರ ಸಾಕಾರಗೊಳಿಸುವ ಹೆತ್ತವರಲ್ಲಿ ತಾಯಿಗೆ ಮೊದಲ ಸ್ಥಾನ. 9 ತಿಂಗಳು ಹೊತ್ತು ನೋವು ಅನುಭವಿಸಿ ಹೆತ್ತ ತಾಯಿ ಮತ್ತು ತನ್ನ ಜವಾಬ್ದಾರಿಯನ್ನು ನಿಸ್ವಾರ್ಥದಿಂದ ಸಮರ್ಥವಾಗಿ ನಿರ್ವಹಿಸುವ ತಂದೆ, ಇವರೀರ್ವರು ಸತ್ಯಕ್ಕೆ ದೇವರು. ತಾವು ವಂಚಿತಗೊಂಡ ಸೌಲಭ್ಯಗಳನ್ನೆಲ್ಲವನ್ನು ಹೊಟ್ಟೆ ಬಟ್ಟೆ ಕಟ್ಟಿ ತಮ್ಮ ಮಕ್ಕಳಿಗೆ ಒದಗಿಸಿ ಅವರೊಂದಿಗೆ ತಾವೂ ಸಂತೋಷ ಪಡುವ ಇವರು ಮಕ್ಕಳ ಭವಿಷ್ಯ ಕುರಿತು ಸದಾ ಚಿಂತನೆಯಲ್ಲಿರುವರು. ಮಕ್ಕಳ ಬಾಲಾವಸ್ಥೆಯ ಕಷ್ಟಕರವಾದ ವಿವಿಧ ಹಂತಗಳಲ್ಲಿ ಲಾಲನೆ ಪಾಲನೆಯನ್ನು ಯಾವುದೇ ಕುಂದುಂಟಾಗದಂತೆ ನಿರ್ವಹಿಸಿ ಒಲವಿನ ವರ್ಷವನ್ನೇ ಸುರಿಸಿ ತನ್ನನ್ನು ಸಮರ್ಪಿಸಿಕೊಳ್ಳುವ ದೇವತೆ ತಾಯಿ. ನಮ್ಮ ಜೀವನದ ಪುಟಗಳನ್ನು ತಿರುವಿದರೆ ತಂದೆ ತಾಯಿ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಮಾಡಿದ ತ್ಯಾಗದ ಅರಿವಾಗುತ್ತದೆ. ವಿಶ್ವ ಅಮ್ಮಂದಿರ ದಿನವನ್ನು May 2nd ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಅಮೆರಿಕದ 28ನೇ ಅಧ್ಯಕ್ಷರಾದ ಉಡ್ರೋ ವಿಲ್ಸನ್ ಮದರಿಂಗ್ ಸಂಡೇ ಎಂದು ಅಧಿಕೃತವಾಗಿ ಸ್ಥಾಪಿಸಿದರು. ಅಮ್ಮಂದಿರ ದಿನವನ್ನು ಮೊದಲು ಅಮೆರಿಕದಲ್ಲಿ 1908 ಆಚರಿಸಲಾಯಿತು, ಆದರೆ 1914 ಅಧಿಕೃತವಾಗಿ ಮದರ್ಸ್ ಡೇ ಎಂದು ಘೋಷಿಸಲಾಯಿತು. ಅಂದು ರಾಷ್ಟ್ರೀಯ ರಜಾ ದಿನವನ್ನಾಗಿ ಘೋಷಿಸಿ ಮತ್ತಷ್ಟು ಮಹತ್ವಪೂರ್ಣವಾಗಿ ಆಚರಿಸಲಾಗುತ್ತದೆ. UK ಹಾಗೂ ಯುರೋಪಿನಾದ್ಯಂತ ಚರ್ಚ್ಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಅಮ್ಮನ ದಿನವನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಚರ್ಚ್ಗೆ ಮದರ್ ಚರ್ಚ್ ಎಂದು ಕರೆಯಲಾಗುತ್ತದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಮ್ಮಂದಿರ ದಿನವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಭಾರತವನ್ನು ಸೇರಿದಂತೆ ಬಹಳಷ್ಟು ದೇಶಗಳು ಪ್ರತಿ ವರ್ಷದ May 2nd ಅಮ್ಮಂದಿರ ದಿನವನ್ನು ಆಚರಿಸಲಾಗುತ್ತಿದೆ. ವಾತ್ಸಲ್ಯ ಮಹಿ ಅಮ್ಮನ ದಿನವನ್ನು ಆಚರಿಸಲು ದೇಶ

ಭಾಷೆ, ಧರ್ಮದ ಅನುಕರಣೆ ಬೇಕಿಲ್ಲ. ಮಾತೃದೇವತೆಯನ್ನು ಹೃದಯಾಂತರಾಳದಿಂದ ಆರಾಧಿಸಿ ಬದುಕು ನೀಡಿದ ಅಮ್ಮನಿಗೆ ಧನ್ಯವಾದ ತಿಳಿಸುವ ದಿನವಾಗಿದೆ. ಅಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಜೀವನವೇ ಮಕ್ಕಳಿಗಾಗಿ ಎಂದು ಅತೀವ ಕಾಳಜಿ ವಹಿಸುತ್ತಾಳೆ. ಮಕ್ಕಳು ಕಂಡ ಬಂಗಾರದಂತಹ ಕನಸಿಗೆ ಜವಾಬ್ದಾರಳು ಅವಳೆ. ಮಕ್ಕಳ ಆರೈಕೆಗೆ, ಕುಟುಂಬದ ಅಸ್ತಿತ್ವಕ್ಕೆ, ವಿದ್ಯಾಭ್ಯಾಸಕ್ಕೆ ನಿದ್ರೆಗೆಟ್ಟ ರಾತ್ರಿಗಳು ಅದೆಷ್ಟೋ. ತನ್ನ ನೋವಿಗೆ ಸ್ಪಂದಿಸದೆ ಮನನೊಂದು ಕಣ್ಣೀರ ಹಾಕಿದ ಹನಿಗಳ ಲೆಕ್ಕ ಹಾಸಿಗೆ ದಿಂಬಿಗಳಿಗಷ್ಟೇ ಗೊತ್ತು. ತನ್ನ ಆರೋಗ್ಯವನ್ನು ಬದಿಗೊತ್ತಿ ಸಂಸಾರದ ನೋವನ್ನು ಸುಗಮವಾಗಿ ನಡೆಸುವ ಚಲಗಾತಿ ಅವಳು. ತನ್ನ ಹಸಿವನ್ನು ಮುಚ್ಚಿಟ್ಟು ಮಕ್ಕಳ ಹಸಿವನ್ನು ಮೊದಲು ನೀಗಿಸುವಳು. ತನ್ನ ಉಡುಪು ಸಿಂಗಾರಕ್ಕೆ ಆದ್ಯತೆ ನೀಡದೆ ಮಕ್ಕಳನ್ನು ಚಂದಗೊಳಿಸಿ ಅವರ ಮುದ್ದಾದ ಅಲಂಕಾರವನ್ನು ನೋಡುವುದೇ ಅವಳಿಗೆ ಆನಂದ. ಬದುಕ ಬಂಡಿಯಲ್ಲಿ ನಾವು ಬಿದ್ದಾಗ ಮುದ್ದಿಸುತ್ತ, ಎದ್ದಾಗ ಸಂಭ್ರಮಿಸುತ್ತ, ಅತ್ತಾಗ ನಗಿಸುತ್ತ, ಕಣ್ಣೀರ ಒರೆಸಿ, ತಲೆನೇವರೆಸಿ, ಹಣೆಗೆ ಮುತ್ತಿಸಿ ನೋವನ್ನೇ ಸೋಲಿಸುವ ಚಲಗಾತಿ ಅಮ್ಮ. ನಮಗೆ ಜನ್ಮ ನೀಡಿರುವ ಅವಳು ನಮಗಾಗಿ ಎಲ್ಲವನ್ನು ದಾರಿ ಎರೆದಿದ್ದಾಳೆ. ನಮ್ಮ ಜೀವ, ನಮ್ಮ ಜೀವನ, ನಮ್ಮ ಸಂತೋಷ ಅವಳು. ಅವಳು ನೀಡಿದ ಭಿಕ್ಷೆ, ಅವಳ ದುಃಖ ದುಮ್ಮಾನಗಳನ್ನು ಬದಿಗೊತ್ತಿ ಸಕಲ ಸುಖವನ್ನು ದಯಪಾಲಿಸಿದ್ದಾಳೆ. ತನ್ನ ಜೀವನ ಸಂಕಷ್ಟದ ಬಿರುಗಾಳಿಗೆ ಸಿಲುಕಿದರೂ ಲೆಕ್ಕಿಸದೆ ಮಕ್ಕಳಿಗಾಗಿ ಮರುಗುವ ಜೀವ ಹೊಂದಿದೆ ಎಂದರೆ ಅದು ಅಮ್ಮ ಮಾತ್ರ. ಅವಳು ಯಾವ ಹುದ್ದೆಯೇ ಅಲಂಕರಿಸಿದರೂ ಅಮ್ಮ ಎನ್ನುವ ಹುದ್ದೆಗೆ ಅವಳಿಗೆ ಶ್ರೇಷ್ಠ. ಅವಳ ಬಗ್ಗೆ ಹೀಗೆ ಹೇಳುತ್ತಾ ಹೋದರೆ ಪದಗಳಲ್ಲಿ ವರ್ಣಿಸಲಾಗದಷ್ಟು ಗುಣಗಾನ ಮಾಡಬಲ್ಲ ತ್ಯಾಗಮಯಿ ಈ ಅಮ್ಮ. ಒಂದು ಮಗು ಹೇಳಿದಂತೆ, ಈ ಪ್ರಪಂಚದಲ್ಲಿ ನಾನು ನೋಡಿದ ಸುಂದರ ಮಹಿಳೆಯರಲ್ಲಿ ನೀನು ಎರಡನೆಯವಳು. ಹಾಗಾದರೆ ಮೊದಲ ಸುಂದರ ಮಹಿಳೆ ಯಾರು ಎಂದು ತಾಯಿ ಕೇಳಿದಾಗ ಮಗು ಹೇಳುತ್ತೆ, ಅದು ನೀನೇ ಆಗಿರುತ್ತೀ ಅಮ್ಮ, ಆದರೆ ನೀನು ಸದಾ ನಗುತ್ತಿದ್ದರೆ ಮಾತ್ರ. ನಾನು ಮೊನ್ನೆ ತಾನೇ ಒಂದು ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲೊಂದು ವಿಚಿತ್ರ ಅನುಭವವಾಯಿತು. ತಾಯಿ ತನ್ನ 4-5 ವರ್ಷ ಪ್ರಾಯದ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ದಳು. ಬೆಳಗಿನಿಂದ ವಾಂತಿ ಭೇದಿಯಿಂದ ನರಳುತ್ತಿದ್ದ ಮಗುವನ್ನು ಅಲ್ಲಿನ ಡಾಕ್ಟರ್ಗಳು ಪರೀಕ್ಷಿಸಿ ಕೊಡಬೇಕಾದ ಮಾತ್ರೆಗಳು, ಇಂಜೆಕ್ಷನ್ ಜೊತೆಗೆ ಡ್ರಿಪ್ಸ್ ಹಾಕುವಂತೆ ಸಿಸ್ಟರ್ಗೆ ಹೇಳಿ ಹೋದರು. ನರ್ಸ್ ಬಂದವಳೇ ಮಗುವನ್ನು ಪ್ರೀತಿಯಿಂದ ನಮಿಸುತ್ತಾ, ಪ್ರೀತಿಯಿಂದ ಮಾತನಾಡಿಸುತ್ತಾ, ನಾನೀಗ ಸೂಜಿ ಮೂಲಕ ನಿನಗೆ ಸಿಹಿಯಾದ ಜ್ಯೂಸ್ ಮತ್ತು ಬಣ್ಣ ಬಣ್ಣದ ಜೇಮ್ಸ್ ನಂತಹ ಸಿಹಿಯಾದ ಮಾತ್ರೆಗಳನ್ನು ಕೊಡುತ್ತೇನೆ ಎನ್ನುತ್ತಾಳೆ. ಆಗ ಆ ಮಗುವಿನ ತಾಯಿ, ಇಲ್ಲ ಸಿಸ್ಟರ್, ನಾನು ಇಲ್ಲಿಗೆ ಬರಬೇಕಾದರೆ ಮಗುವಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ. ವಾಂತಿ ಭೇದಿ ಗುಣ ಆಗಲು ಇಂಜೆಕ್ಷನ್ ಮಾತ್ರೆಗಳನ್ನು ಕೊಡುತ್ತಾರೆ ಮತ್ತು ಸೂಜಿ ಮೂಲಕ ಡ್ರಿಪ್ಸ್ ಕೊಡುತ್ತಾರೆ ಎಂದು ಹೇಳಿದ್ದೇನೆ. ಅವನು ಅದಕ್ಕೆ ತಯಾರಾಗಿಯೇ ಇದ್ದಾನೆ. ಮಾತ್ರೆಗಳು ಹೊಟ್ಟೆ ಒಳಗೆ ಏನು ಕೆಲಸ ಮಾಡುತ್ತವೆ ಎಂದು ಅವನಿಗೆ ಗೊತ್ತಿದೆ. ನನ್ನ ಮಗ ಧೈರ್ಯಶಾಲಿ ಎಂದು ನಗುತ್ತಾ ಮಗುವಿನ ಮುಖ ನೋಡಿದಳು. ಮಗು ಹೌದೆನ್ನುವಂತೆ ತಲೆ ಆಡಿಸುತ್ತಿತ್ತು. ಮತ್ತೆ 1 ತಾಸು ಬಿಟ್ಟು ನಿರಂತರವಾಗಿ ಡ್ರಿಪ್ ಮುಗಿಯುವವರೆಗೂ ನರ್ಸ್ಗಳ ಕರ್ತವ್ಯ ಏನು? ಮಂಚದ ಹಿಂಬದಿಯಲ್ಲಿ ಆಮ್ಲಜನಕ ನಳಿಕೆಗಳು, ಆಪರೇಟರ್ಗಳು ಯಾಕಿವೆ? ಹೀಗೆ ಆ ವಾರ್ಡ್ಗಳಲ್ಲಿರುವ ಎಲ್ಲ ವಸ್ತುಗಳ ವಿವರಣೆ ಕೊಡುತ್ತಾ ಇದ್ದಳು. ಹೀಗೆ ವಿವರಣೆ ಕೇಳುತ್ತಾ ತಾಯಿಯನ್ನೇ ನೋಡುತ್ತಾ ನೋವನ್ನೇ ಮರೆತು ನಸು ನಗುತ್ತಿತ್ತು. ತಾಯಿಯ ಸಾನ್ನಿಧ್ಯ, ನಗು, ಧೈರ್ಯ ಜೊತೆಗೆ ತನ್ನ ತಾಯಿಗೆ ಎಲ್ಲಾ ಗೊತ್ತಿದೆ ಎಂಬ ಹೆಮ್ಮೆ ಮಗುವಿನ ನಗುವಿನಲ್ಲಿ ಪ್ರತಿಬಿಂಬಿಸುತ್ತಿತ್ತು. ಹೀಗೆ ತಾಯಿಯಾದವಳು ಮಕ್ಕಳಿಗೆ ಕೊಡುವ ಸಾಮೀಪ್ಯ, ಆರೈಕೆ, ಧೈರ್ಯ ತುಂಬಿಸುವ ಪರಿ ನಿಜವಾಗಿಯೂ ಬಹಳ ಮಾನಸಿಕ ಬೆಳವಣಿಗೆಗೆ ಮಹತ್ತರ ಕೊಡುಗೆ ಆಗುತ್ತದೆ. ಹಾಗಾಗಿ ಎಲ್ಲಾ ಮಕ್ಕಳು ತನ್ನ ಅಮ್ಮನ ನಿಷ್ಕಲ್ಮಶ ಸಂತಸದ ನಗುವನ್ನೇ ಬಯಸುತ್ತಿರುತ್ತಾಳೆ. ಅಂತಹ ನಗು ಆಕೆಯಲ್ಲಿ ಸದಾ ಹೊಮ್ಮುತ್ತಿರಲು ಪೂರಕವಾದ ವಾತಾವರಣ ಎಲ್ಲರ ಮನೆಯಲ್ಲಿಯೂ ತುಂಬಿದ್ದರೆ ಆ ಮನೆ ನಿಜವಾದ ನಂದನವನವಾಗುವುದು. ಮಗುವಿನ ಮೇಲಿರುವ ತಾಯಿಯ ಮಮತೆಯು ಮಗುವಿನ ಮೆದುಳಿನ ಭಾಗವಾದ ಹಿಪೋಕ್ಯಾಂಪಸ್ ಅನ್ನು ಭೌತಿಕವಾಗಿ ಬಲಪಡಿಸುತ್ತದೆ ಎಂದು ಮೆದುಳು ಚಿತ್ರಗಳು ಖಾತರಿಪಡಿಸಿವೆ. ತಾಯಿಯಂದಿರ ಲಾಲನೆ ಪಾಲನೆ ದೊರಕಿದ ಮಕ್ಕಳಿಗಿಂತ 10% ಹೆಚ್ಚಿರುವುದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಅಲ್ಲದೆ ಹಿಪೋಕ್ಯಾಂಪಸ್ನ ಗಾತ್ರ ದೊಡ್ಡದಿದ್ದರೆ ನೆನಪಿನ ಶಕ್ತಿಯು ಹೆಚ್ಚಿರುತ್ತದೆ ಎಂಬುದು ಕೂಡ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಇಂದಿನ ಆಧುನಿಕ ಭರಾಟೆಯಲ್ಲಿ ಸ್ವಾರ್ಥಿ ಮಕ್ಕಳಿಂದಾಗಿ ತಾಯಿ ತಂದೆಯ ತ್ಯಾಗಕ್ಕೆ ಬೆಲೆ ಇಲ್ಲದಂತಾಗಿರುವುದು ದುರದೃಷ್ಟಕರ. ಇವರ ಕೃಪೆಯಿಂದಲೇ ಭವಿಷ್ಯದಲ್ಲಿ ಉತ್ತಮ ನೆಲೆ ದೊರೆತ ನಂತರ ಕೈತುತ್ತು ನೀಡಿ

0: ಸಾಕಿ ಸಲಹೆದ ತಾಯಿ ತಂದೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮೆರೆಯುತ್ತಿದ್ದಾರೆ. ರೆಕ್ಕೆ ಪುಕ್ಕ ಬಲಿತಗೊಂಡು ಹೆತ್ತವರನ್ನೇ ಮರೆತು ಸ್ವತಂತ್ರವಾಗಿ ಹಾರಿ ಹೋಗುವ ಪಕ್ಷಿಗಳಂತೆ ತಮ್ಮ ದೇಹ ಬಲಿತಗೊಂಡ ನಂತರ ಮೇವಿಗಾಗಿ ಹೆತ್ತವರಿಗೆ ಎದುರು ನಿಲ್ಲುವ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಾರೆ. ಮದುವೆಯಾಗುವವರೆಗೆ ತಾಯಿ ತಂದೆಯನ್ನೇ ಅವಲಂಬಿಸಿ ಮುತ್ತು ಕೊಡುವವಳು ಮತ್ತು ಮುತ್ತು ಕೊಡುವವನು ಬಂದ ನಂತರ ತುತ್ತು ಕೊಟ್ಟವರನ್ನೇ ನಿರ್ಲಕ್ಷಿಸಿ ಚುಚ್ಚು ಮಾತುಗಳಿಂದ ಅವರ ಹೃದಯವನ್ನು ಘಾಸಿಗೊಳಿಸಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸಿಸುತ್ತಿದ್ದಾರೆ. ತಮ್ಮ ಸರ್ವಸ್ವವನ್ನು ಮಕ್ಕಳಿಗೆ ನಿಸ್ವಾರ್ಥವಾಗಿ ಧಾರೆ ಎರೆದ ತಾಯಿ ತಂದೆಯನ್ನು ವೃದ್ಧಾಪ್ಯದಲ್ಲಿ ಕೆಟ್ಟದಾಗಿ ಕಾಣುವ ಮಕ್ಕಳಿಗೆ ಇವರ ಯೋಗಕ್ಷೇಮವನ್ನು ವಿಚಾರಿಸುವ ಸ್ಪಂದಿಸುವ ಪರಿಜ್ಞಾನವೂ ಇರುವುದಿಲ್ಲ. ಇದರಿಂದಾಗಿ ಮಕ್ಕಳಿದ್ದು ಅನಾಥರಂತೆ ಆಳುಗಳಿಂದಲೋ ಅಥವಾ ವೃದ್ಧಾಶ್ರಮದಲ್ಲೋ ಉಪಚರಿಸಿಕೊಂಡು ತಮ್ಮ ಜೀವನದ ಅಂತಿಮ ಕ್ಷಣಗಳನ್ನು ಕೊರಗಿನಲ್ಲಿಯೇ ಕಳೆದು ಸ್ವರ್ಗಸ್ಥರಾಗಬೇಕಾದ ಕರುಣಾಜನಕ ಸ್ಥಿತಿ ಇದೆ. ಅನಂತರ ಮೊಸಳೆ ಕಣ್ಣೀರಿನೊಂದಿಗೆ ಕ್ರಿಯಾ ಕಾರ್ಯಾದಿಗಳನ್ನು ವಿಜೃಂಭಣೆಯಿಂದ ನೆರವೇರಿಸಿ ಸಾರ್ವಜನಿಕವಾಗಿ ಮೆರೆಯುವ ವೇದಿಕೆಯನ್ನಾಗಿಸುತ್ತಾರೆ. ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗೆ ಹಣ ಐಶ್ವರ್ಯ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಮಕ್ಕಳ ನಿಸ್ವಾರ್ಥ ಪ್ರೀತಿಯ ಮಾತುಗಳು, ಹಾರೈಕೆ, ತ್ಯಾಗಮಯಿಯಾದ ಹೆತ್ತವರ, ಅದರಲ್ಲೂ ತಾಯಿಯ ಋಣ ಎಂಬುದು ಮಕ್ಕಳಿಗೆ ತೀರಿಸಲು ಅಸಾಧ್ಯವಾದದ್ದು. ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಮ್ಮ ಭವಿಷ್ಯವನ್ನು ರೂಪಿಸಿದ ತಾಯಿ ತಂದೆಗೆ ಆಸರೆಯಾಗಿದ್ದು ನಿಸ್ವಾರ್ಥವಾಗಿ ಸೇವೆ ಮಾಡಿದಾಗಲೇ ಹೆತ್ತ ಮಕ್ಕಳು ಎಂಬ ಪದಕ್ಕೆ ಅರ್ಥಪೂರ್ಣವಾಗುವುದು ಹಾಗೂ ತಾಯಿಯಂದಿರ ದಿನಾಚರಣೆಗೆ ಮಹತ್ವ ಬರುತ್ತದೆ. ಪ್ರತಿದಿನವೂ ಅಮ್ಮನ ದಿನವೇ ಅವಳ ತ್ಯಾಗ ಪ್ರೀತಿಗೆ ಒಂದು ದಿನದ ಆಚರಣೆ ಸಾಲದು. ಆದರೂ ಅಮ್ಮಂದಿರ ದಿನವನ್ನು ವಿಶೇಷವಾಗಿ ಆಚರಿಸಿ ಅಮ್ಮನಿಗೆ ಇಷ್ಟವಾದ ತಿನಿಸುಗಳು ಕೊಡುಗೆಗಳನ್ನು ಕೊಟ್ಟು ಅಮ್ಮನನ್ನು ಸಂತಸಗೊಳಿಸಿ ನಿಮ್ಮ ಅಮ್ಮನ ಜೊತೆಗೆ ಇದ್ದು ಆಕೆಯ ಸಂತೋಷವನ್ನು ಸಂಭ್ರಮಿಸಿ ಗೌರವಿಸಿ ಅವಳ ಭಾವನೆಗಳನ್ನು ಸ್ಪಂದಿಸಿ ಅವಳ ಮೌಲ್ಯಗಳನ್ನು ಕಡೆಗಾಣಿಸದೆ ನಿತ್ಯವೂ ಅಮ್ಮಂದಿರ ದಿನವಾಗಲಿ. ನನ್ನ ಪ್ರೀತಿಯ ಅಮ್ಮನಿಗೂ ಹಾಗೂ ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಪ್ರೀತಿ ಪೂರಿತೆ ನೀತಿದಾತೆ ಚಿರಸಂಪ್ರೀತೆ, ಯಾತನೆಗೆ ಅಮೃತ ಸಮೆ, ಯೋಚನೆಗೆ ಮಧುರತಮೆ, ಮಾತೆಯರ ಮಾತೆ ಕಿವಿಗಿಂಪು ತಂತ್ರಜ್ಞ. ಇದುವರೆಗೂ ನನ್ನ ಮಾತುಗಳನ್ನು ಆಲಿಸಿದ ಪ್ರೀತಿಯ ಕೇಳುಗರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.
1: ತಾಯಂದಿರ ದಿನದ ಈ ಶುಭ ಸಂದರ್ಭದಲ್ಲಿ ಇದುವರೆಗೂ ಅಮ್ಮನ ಮಡಿಲು ಈ ಕುರಿತು ಮಾತನಾಡಿದವರು ಡಿ ಪಂಕಜ ನಟರಾಜ್. ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತು.
2: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಕೇಳುಗರೆ, ಇಂದು ಬೆಳಗ್ಗೆ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ತಾಯಂದಿರ ದಿನ, ಹಾಗಾಗಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ವಾಟ್ಸ್ಆಪ್ ಸಂದೇಶದ ಮೂಲಕ ನಿಮ್ಮ ತಾಯಂದಿರ ಕುರಿತು ಚಿಕ್ಕದಾದಂತಹ ಮಾಹಿತಿ ಅಥವಾ ನೀವು ಏನಾದರೂ ಹೇಳಬೇಕು ಅಂತ ಅನಿಸ್ತಾ ಇದ್ರೆ ನೀವು ಸಂದೇಶದ ಮೂಲಕ ಹೇಳಿದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿಯಿಂದ ನಿಮ್ಮ ತಾಯಂದಿರಿಗೆ ಶುಭಾಶಯಗಳನ್ನು ತಲುಪಿಸಲಾಗುತ್ತೆ ಅಂತ ಹೇಳ್ತಾ, ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481520000. 9481520600. ಇಲ್ಲಿಗೆ ನಿಮ್ಮ ತಾಯಂದಿರ ಕುರಿತು ನೀವು ಸಂದೇಶವನ್ನ ಕಳುಹಿಸಬಹುದು, ಹಾಗೆಯೇ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಕೂಡ ತಿಳಿಸಬಹುದು. ನೀವು ಕಳಿಸುವಂತಹ ಸಂದೇಶಗಳನ್ನ ಇಂದು ಬೆಳಗ್ಗೆ 8:30 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓದಲಾಗುತ್ತೆ.

ಇಂದು ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು. ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಕತೆ ಕಟ್ಟೋಣ, ಬನ್ನಿ ಕತೆ ನಿಮ್ಮ ಜೊತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಕಾಲದಲ್ಲಿ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ

0: ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡ್ಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ದ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ.

ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:45. ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ. 1979 ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಚಿತ್ರ ನಟಿಸಿರುವ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ನೀಡಿದ್ದಾರೆ ಚಿ ಉದಯಶಂಕರ್ ಮತ್ತು ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಸಮಯವಾಗಿದೆ 7:50. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹೆಡ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ಕೇಳುಗರಿ. ಇಂದು ಬೆಳಿಗ್ಗೆ 8:30 ಪುನಃ ಚಿತ್ರಗೀತೆಗಳ ಕಾರ್ಯಕ್ರಮ. ಆದರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ತಾಯಂದಿರ ದಿನ, ಹಾಗಾಗಿ ನೀವು ನಿಮ್ಮ ನೆಚ್ಚಿನ ನಿಮ್ಮ ತಾಯಂದಿರ ಕುರಿತು ಒಂದು ವಾಕ್ಯದಲ್ಲಿ ಸಂದೇಶವನ್ನ ಕಳುಹಿಸಬಹುದು ಅಂತ ಹೇಳ್ತಾ, ಸಂದೇಶವನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9484857260. 9481572600. ಇಲ್ಲಿಗೆ ನಿಮ್ಮ ನೆಚ್ಚಿನ ನಿಮ್ಮ ತಾಯಂದಿರ ಕುರಿತು ಸಂದೇಶವನ್ನ ಕಳುಹಿಸಿ. ನೀವು ಕಳುಹಿಸಿದಂತಹ ಸಂದೇಶವನ್ನ ಇಂದು ಬೆಳಗ್ಗೆ 8:30 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓದಲಾಗುತ್ತೆ. ಇದೀಗ ಮುಂದಿನ ಗೀತೆಯನ್ನ ಕೇಳೋಣ. 1981 ತೆರೆ ಕಂಡಂತಹ ವಿಷ್ಣುವರ್ಧನ್ ಲಕ್ಷ್ಮಿ ನಟಿಸಿರುವಂತಹ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗಿಂಡ, ಸಾಹಿತ್ಯ ನೀಡಿದ್ದಾರೆ ಚಿ ಉದಯಶಂಕರ್ ಮತ್ತು ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸಮಯವಾಗಿದೆ 7:56. ನೀವು ಕೇಳ್ತಾ ಇದ್ದೀರಾ FM 103.5 ಮೆಗಾ ಹರ್ಟ್ಸ್ ಮತ್ತು 101.4 ಮೆಗಾ ಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನು ಕೇಳುಗರೆ, ಇಂದು ಬೆಳಿಗ್ಗೆ 8:30 ಪುನಃ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗಾಗಲೇ ನಾನು ತಿಳಿಸಿದಂತೆ ತಾಯಂದಿರ ದಿನದ ಶುಭಾಶಯಗಳನ್ನ ನಿಮ್ಮ ತಾಯಂದಿರಿಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯಿಂದ ಕಳಿಸಬೇಕು ಶುಭಾಶಯಗಳನ್ನ ಅಂತ ನಿಮಗೂ ಆಸೆ ಇದ್ರೆ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260 ಇಲ್ಲಿಗೆ ಸಂದೇಶದ ಮೂಲಕ ನಿಮ್ಮ ತಾಯಂದಿರಿಗೆ ಶುಭಾಶಯಗಳನ್ನ ಕಳಿಸಬಹುದು. ಹಾಗೆಯೇ ಒಂದು ವಾಕ್ಯದಲ್ಲಿ ನಿಮ್ಮ ತಾಯಂದಿರ ಕುರಿತು ಮಾಹಿತಿಯನ್ನ ಅಥವಾ ನೀವು ಏನಾದರೂ ಹೇಳಬೇಕು ಅಂತ ಅನಿಸ್ತಾ ಇದ್ರೆ ಅದನ್ನ ನೀವು ಹೇಳ್ಬಹುದು ಅಂತ ಹೇಳ್ತಾ ಇಂದು ಬೆಳಿಗ್ಗೆ 8:30 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶವನ್ನ ಓದಲಾಗುತ್ತೆ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ 1997 ತೆರೆ ಕಂಡಂತಹ ಶಿವರಾಜ್ ಕುಮಾರ್, ವಿಜಯಲಕ್ಷ್ಮಿ, ಚಾರುಲತಾ ನಟಿಸಿರುವ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ವಿ ಮನೋಹರ್ ಮತ್ತು ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8:30. ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ತಾಯಂದಿರ ದಿನ ಎಂದು. ಹಾಗಾಗಿ ನಿಮ್ಮ ನೆಚ್ಚಿನ ನಿಮ್ಮ ಅಮ್ಮನ ಕುರಿತು ನೀವು ಸಂದೇಶದ ಮೂಲಕ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ, ನೀವು ಸಂದೇಶವನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9482650 9481572600. ಇಲ್ಲಿಗೆ ನೀವು ಸಂದೇಶವನ್ನ ಕಳುಹಿಸಿ 9 ಗಂಟೆಯ ಒಳಗೆ ನಿಮ್ಮ ಸಂದೇಶ ಬರಲಿ ಅಂತ ಹೇಳ್ತಾ, ತಾಯಿ ಅನ್ನೋದು ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ, ಕರುಣೆ, ಹಾಗೆಯೇ ಮಮತೆಯ ಪ್ರತೀಕ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ತಾಯಿಯ ಸ್ಥಾನ ಅತ್ಯಂತ ಮಹತ್ವವಾಗಿದೆ. ಮಗು ಹುಟ್ಟಿದ ಕ್ಷಣದಿಂದಲೇ ತಾಯಿ ತನ್ನ ಎಲ್ಲ ಸಂತೋಷವನ್ನ ಬಿಟ್ಟು ಮಗುವಿನ ಸುಖಕ್ಕಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತಾಳೆ. ನನ್ನ ನೆಚ್ಚಿನ ಎಲ್ಲ ತಾಯಂದರಿಗೆ ತಾಯಂದಿರ ದಿನದ ಶುಭಾಶಯಗಳನ್ನ ಕೋರ್ತಾ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಚಂದದ ಗೀತೆಯನ್ನು ಕೇಳೋಣ.

ಹಸಿವು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ

ಎಸ್, ತಾಯಿಗೆ ಮಿಗಿಲಾದ ಗಾಡಿಲ್ಲ. ಎಷ್ಟು ಸತ್ಯವಾದಂತಹ ಮಾತಲ್ವಾ ಕೇಳುಗರೆ. ಕೇಳುಗರೆ, ತಾಯಂದಿರ ದಿನವನ್ನ ನಾವೆಲ್ಲರೂ ಕೂಡ ನಮ್ಮ ತಾಯಂದಿರಿಗೆ ಶುಭಾಶಯಗಳನ್ನ ಕೋರುವುದರ ಮೂಲಕ ಅವರಿಗೆ ಚಿಕ್ಕದಾದ ಕಾಣಿಕೆಯನ್ನ, ಕಿರು ಕಾಣಿಕೆ ಅಂತಾನೆ ಹೇಳ್ಬೋದು. ನಾವು ಯಾವತ್ತೂ ಕೂಡ ತಾಯಿಯ ಋಣವನ್ನ ತೀರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೂ ನಮ್ ಕಾಯಲಾದಷ್ಟು ನಾವು ಒಂದು ಕಿರು ಕಾಣಿಕೆಯನ್ನ ಕೊಡಿಸೋದ್ರ ಮೂಲಕ ಅವರಿಗೆ ಅವರ ಮನಸ್ಸಿಗೆ ಸಂತೋಷವನ್ನ ಪಡಿಸೋಣ ಅಂತ ಹೇಳ್ತಾ ಇದೀಗ ನಮ್ಮ ಕೇಳುಗರು ತಾಯಂದಿರ ದಿನದ ಕುರಿತು ಸಂದೇಶಗಳನ್ನ ಕಳಿಸಿದ್ದಾರೆ. ಸಂದೇಶವನ್ನ ಓದುವಂತಹ ಸಮಯ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್. ಶುಭ ಮುಂಜಾನೆ ಅರ್ಪಿತಾ ಮೇಡಮ್, ಬೆಳಗಿನ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಗೆಯೇ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಪಂಕಜ ಡಿ ನಟರಾಜ್ ಅವರು ವಿಶ್ವ ಅಮ್ಮಂದಿರ ದಿನಾಚರಣೆಯ ಬಗ್ಗೆ ಬಹಳ ಅರ್ಥಪೂರ್ಣವಾದ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಹುಮಾಯನ್ ಹಾರ್ಲಾಪುರ್ ಅವರ ಭಕ್ತಿಗೀತೆ ಸೂಪರ್ ಆಗಿತ್ತು. ಎಷ್ಟು ಜನ್ಮವೆತ್ತಿದರೂ ತಾಯಿಯ ಋಣವನ್ನ ತೀರಿಸುವುದಕ್ಕೆ ಸಾಧ್ಯನೇ ಇಲ್ಲ. ಅವರ ತ್ಯಾಗ, ಸೇವೆ, ಪ್ರೀತಿ, ಮಮತೆ, ಅಕ್ಕರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲು, ಸಂಸ್ಕಾರ ಹೊಂದಲು ನಮ್ಮ ಮನೆಯೇ ಮೊದಲ ಪಾಠಶಾಲೆ. ನಮ್ಮ ಪ್ರೀತಿಯೊಂದು, ನಮ್ಮ ಪ್ರತಿಯೊಂದು ಏಳಿಗೆಯಲ್ಲೂ ತಾಯಿಯ ಪಾತ್ರ ಬಹಳನೇ ಮುಖ್ಯ. ಆದರೆ ಇಂದು ಸಾಕಷ್ಟು ಜನ ತಂದೆ ತಾಯಿಯರನ್ನ ವೃದ್ಧಾಶ್ರಮಗಳಿಗೆ ಸೇರಿಸಿ ಅವರನ್ನ ಕಡೆಗಣಿಸ್ತಾ ಇದ್ದಾರೆ. ಇದು ವಿಷಾದಕರವಾದಂತಹ ಸಂಗತಿ. ತಾಯಿಗೆ ಏನು ಮಾಡದಿದ್ದರೂ ಪರವಾಗಿಲ್ಲ, ಕಡೆಯ

ಪಕ್ಷ ಗೌರವ ಪ್ರೀತಿ ಕರುಣೆ ತೋರಿಸೋಣ, ಹಾಗೆ ನಿಮ್ಮ ಮುದ್ದಾದ ನಿರೂಪಣೆ ಸೂಪರ್, ಧನ್ಯವಾದ ಅಂತ ಕಳಿಸಿದ್ರಿ. ಶಿವಮೊಗ್ಗ ಕೃಷಿ ನಗರ ದೊಣ್ಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಭೂಮಿ ಮೇಲೆ ಬೆಳೆ ಕಟ್ಟಲಾಗದ ತಾಯಿಯ ಪ್ರೀತಿ ಬಾಲ್ಯದಲ್ಲಿ ನಮ್ಮನ್ನ ಬೆಳೆಸಿ ತನ್ನ ಸರ್ವಸ್ವವನ್ನ ನಮಗೆ ದಾರಿ ಎರೆದು ನಮ್ಮನ್ನ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿದ ಮಾತೃದೇವತೆಗೆ ನಮೋ ನಮಃ. ಯಾರು ಗುರು ಹಿರಿಯರನ್ನ ತಂದೆ ತಾಯಿಯರನ್ನ ಪ್ರೀತಿಸ್ತಾರೋ ಗೌರವಿಸ್ತಾರೋ ಅಂತಹ ಮನೆಗಳು ಸ್ವರ್ಗಕ್ಕೆ ಸಮಾನ. ನಮ್ಮ ತಾಯಿ ನಮಗೆ ಆದರ್ಶಗಳನ್ನ ಸಂಸ್ಕಾರಗಳನ್ನ ಎಲ್ಲವನ್ನ ಕರುಣಿಸಿದ್ದಾಳೆ. ಆದರೆ ಅವರಿಲ್ಲದ ದಿನಗಳು ಕಣ್ಣೀರು ತರಿಸ್ತಾ ಇದೆ. ಹಾಗೆ ನಿಮ್ಮ ಮಧುರವಾದ ನಿರೂಪಣೆ ಕಾರ್ಯಕ್ರಮದ ಸೊಗಸನ್ನು ಹೆಚ್ಚಿಸಿದೆ. ಮತ್ತೊಮ್ಮೆ ನಮ್ಮ ಎಲ್ಲಾ ಕೇಳುಗರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಮಮತಾ ಭದ್ರಾವತಿಯಿಂದ, ಬೆಳಗ್ಗೆಯಿಂದ ಮೂಡಿ ಬಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದ್ದವು. ತಾಯಿ, ತಾಯಿ ಎಂಬ ಪದವೇ ಅಮೂಲ್ಯವಾದದ್ದು. ಯಾವ ಋಣವಾದರೂ ತೀರಿಸಬಹುದು, ತಾಯಿ ತಂದೆಯ ಋಣವನ್ನ ತೀರಿಸುವುದಕ್ಕೆ ಆಗೋದೇ ಇಲ್ಲ. ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಕಲ್ಲಹಳ್ಳಿ ಶಿವಮೊಗ್ಗದಿಂದ ಪದ್ಮ, ರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮಶ್ರೀ, ಯುವರಾಜ್, ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಬಾಳಿಗೆ ಅವಳೇ ದೈವವು. ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಅಳಿಸ್ತಾ ಇದ್ದೇವೆ. ಒಳ್ಳೆಯ ಮಾಹಿತಿಯ ಹಾಗೆ ಆ ಹಾಡು ಪ್ರಸಾರ ಆಯಿತು ಅಂತ ಕೂಡ ಕಳಿಸಿದ್ರೆ, ನಮ್ಮಮ್ಮ ನನ್ನ ಗೆಳತಿ, ಹಾಗೇನೆ ನಮ್ಮಮ್ಮಗೆ ಐ ಲವ್ ಯು ಅಮ್ಮ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಕವಿತಾ ಗಿರಿಜೇಶ್ ಶಿವಮೊಗ್ಗದಿಂದ. ಅಪೇಕ್ಷಾ ವಿ ಶೆಟ್ ಶಿವಮೊಗ್ಗದಿಂದ, ನನ್ನ ತಾಯಿ ನನ್ನ ಗುರು ನನ್ನ ಜೀವನದ ದೇವತೆ, ಹ್ಯಾಪಿ ಮದರ್ಸ್ ಡೇ, ಹಾಗೇನೆ ಥ್ಯಾಂಕ್ ಯು ಅಂತ ಕಳಿಸಿದ್ರೆ. ಶುಭೋದಯ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರಕ್ಕೆ ತಾಯಂದಿರ ದಿನದ ಶುಭಾಶಯಗಳು. ತಾಯಿಯೇ ದೇವರು, ಆ ದೇವರ ಋಣ ತೀರಿಸಲಾಗದು. ಹೆತ್ತ ತಾಯಿಗೆ ಜೀವನ ಪೂರ್ತಿ ಸೇವೆ ಮಾಡಿದರೂ ಋಣ ತೀರಿಸುವುದಕ್ಕೆ ಸಾಧ್ಯ ಇಲ್ಲ. ಸಮನ್ವಿತ ಎಂ ಭಂಡಾರಿ, ಸಾನಿಧ್ಯ ಎಂ ಭಂಡಾರಿ ಕಡೂರಿನಿಂದ ಶರಣು ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಇಂದಿನ ವಿಶೇಷ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ನನ್ನ ತಾಯಿ ನನ್ನ ಹೆಮ್ಮೆ, ಅವಳು ಸುಮತಿ, ಹೆಸರಿಗೆ ತಕ್ಕಂತೆ ಸುಮಧುರವಾದ ಮತಿಯಿಂದ ನಮ್ಮನ್ನ ಸಾಕಿ ಸಲುಹಿರುವ ತ್ಯಾಗದ ದ್ಯೂತಕವಾಗಿದ್ದಾಳೆ. ಧನ್ಯವಾದಗಳು. ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ರೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಬೆಳಗಿನ ಶುಭೋದಯ ಅರ್ಪಿತಾ ಮೇಡಂ, ಬೆಳಗ್ಗೆ 7:15 ಪ್ರಸಾರವಾದ ತಾಯಿಯ ಮಡಿಲು ಬಗ್ಗೆ ಮಾಹಿತಿಯನ್ನ ಪಂಕಜ್ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ತಾಯಿಯ ಋಣವನ್ನ ತೀರಿಸುವುದಕ್ಕೆ ಸಾಧ್ಯನೇ ಇಲ್ಲ. ನೂರಾರು ದೇವರಿಗೆ ಪೂಜೆ ಮಾಡುವ ಬದಲು ಹೆತ್ತ ತಾಯಿಗೆ ನಮಸ್ಕರಿಸಿದರೆ ಪುಣ್ಯ ಬರುತ್ತೆ. ನನ್ನ ಅಕ್ಕನೂ ತಾಯಿ, ಹಾಗೇನೆ ಪ್ರೀತಿ ಪ್ರೇಮ ಮಮತೆ ತ್ಯಾಗ ಕರುಣೆ ಕರುಣಾಮಯಿ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಧನ್ಯವಾದಗಳು. ಕುಸುಮಾ ಚಂದಿಕಾ ನಟರಾಜ್ ನ್ಯಾಮತಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ತಾಯಿ ಬಗ್ಗೆ ಒಂದು ಮಾತು, ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿ ಆಗಲಾರ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದರೆ. ಕಿಡುಗರೆ ನಿಮ್ಮ ಸಂದೇಶಗಳನ್ನ ಓದ್ತೀನಿ. ಇದೀಗ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

ಸಮಯಾಗಿದೆ 8:46 ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹೆಡ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ನಮ್ಮ ಕೇಳುಗರ ಸಂದೇಶಗಳು ಬಂದು ತಲುಪಿದೆ. ಗುಡ್ ಮಾರ್ನಿಂಗ್ ಮೇಡಮ್ ಸಲ್ಮಾ ಟೀಚರ್, ಒಂದು ದಿನ ತಾಯಿಯನ್ನ ಪೂಜಿಸೋದಲ್ಲ, ಪ್ರತಿದಿನವೂ ತಾಯಂದಿರ ದಿನವೇ, ತಾಯಿಯನ್ನ ಗೌರವಿಸಬೇಕು, ಅನಾಥಾಶ್ರಮಕ್ಕೆ ಬಿಡದಂತೆ ನೋಡಿಕೊಳ್ಳಬೇಕು ಅಂತ ಕಳಿಸಿದ್ರೆ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ನಾವು ಇಂದು ಸಮಾಜದಲ್ಲಿ ಈ ರೀತಿಯ ಸ್ಥಾನಮಾನಗಳನ್ನ ಪಡೆದು ಒಳ್ಳೆಯ ವ್ಯಕ್ತಿಗಳಾಗಲು ನಮ್ಮ ಹೆತ್ತವರೇ ಕಾರಣ. ಅವರು ನಮ್ಮನ್ನ ಬೆಳೆಸಿದ ರೀತಿ, ಮಾರ್ಗದರ್ಶನ, ಶಿಕ್ಷಣ, ಪ್ರೀತಿ, ಒಲುಮೆ ಇವುಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೂ ಸಿಗುತ್ತೆ, ಆದರೆ ಹೆತ್ತ ತಾಯಿಯ ಪ್ರೀತಿ ಮಮತೆ ಸಿಗೋದಿಲ್ಲ. ಕಣ್ಣಿಗೆ ಕಾಣುವ ದೇವರು ಅಂದರೆ ತಾಯಿ. ತಾಯಿಯ ಋಣವನ್ನ ತೀರಿಸುವುದಕ್ಕೆ ಸಾಧ್ಯನೇ ಇಲ್ಲ. ಬದಲಾದ ಕಾಲಮಾನದಲ್ಲಿ ತಂದೆ ತಾಯಿಗಳನ್ನ ಕಡೆಗಣಿಸುವುದು, ಶಿಕ್ಷಿಸುವುದು, ಅವರನ್ನ ಮನೆಯಿಂದ ಹೊರಗೆ ಹಾಕುವುದು ತುಂಬಾ ವಿಷಾದಕರವಾದಂತಹ, ದುಃಖಕರವಾದಂತಹ ಸಂಗತಿ. ತಾಯಿ ಸಂಸಾರದ ಕಣ್ಣು. ಹಾಗೆ ನಮ್ಮ ಎಲ್ಲಾ ಸ್ನೇಹಿತರಿಗೆ, ಸಿಬ್ಬಂದಿ ವರ್ಗದವರಿಗೆ, ಕೇಳುಗರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ನಿಮ್ಮ ಕಂಚಿನ ಕಂಠಕ್ಕೆ ಸಲಾಂ, ಧನ್ಯವಾದ ಅಂತ ಹೇಳ್ತಾ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಖೇಡ್ ಬಿ ಇಂದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ, ಇಂದು ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಸ್ಥಾನವನ್ನ ತಾಯಿ ತುಂಬ ಬಲ್ಲಳು, ಆದರೆ ತಾಯಿಯ ಸ್ಥಾನವನ್ನ ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಆಕೆಯ ಸ್ಥಾನಕ್ಕೆ ಆಕೆಯೇ ಸಾಟಿ ಎಂದು ಹೇಳಿದರೆ ಅತಿಶಯೋಕ್ತಿ ಎನಿಸಲಾರದು ಅಂತ ಕಳಿಸಿದ್ದಾರೆ. ಪ್ರೀತಿಯ ಸಹೋದರಿಗೆ ಮುಂಜಾನೆಯ ನಮ್ಮ ಪ್ರೀತಿಯ ವಂದನೆಗಳು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅದರಲ್ಲೂ ಇಂದಿನ ತಾಯಂದಿರ ದಿನದ ವಿಶೇಷ 7:15 ಪ್ರಸಾರವಾದ ತಾಯಂದಿರ ದಿನದ ವಿಷಯವನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಹಾಗೂ ಇಂದಿನ ವಿಷಯ ತಾಯಿಯ ಬಗ್ಗೆ ಎಷ್ಟೇ ಹೇಳಿದ್ರು ಸಾಲದು. ನಮ್ಮನ್ನ ಹೆತ್ತು ಹೊತ್ತವಳು ಮಾತೆ, ನಮ್ಮ ನೋವುಗಳನ್ನ ಅರಿತವಳು ಮಾತೆ, ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಹೆಜ್ಜೆಯನ್ನ ಇಡುತ್ತಾ ನಮ್ಮ ಬದುಕನ್ನ ಕಟ್ಟಿಕೊಟ್ಟವಳು ಮಾತೆ. ಈ ಮಾತೆಗೆ ಮಿಗಿಲಾದ ದೇವರಿಲ್ಲ. ನಾವು 10 ದೇವಾಲಯಗಳನ್ನ ಎಷ್ಟೇ ಸುತ್ತಿದರೂ ತಾಯಿಯ ಪ್ರೀತಿಯನ್ನ, ಅವಳ ಋಣವನ್ನ ಮರೆತರೆ ಏನು ಕೂಡ ಫಲ ದೊರೆಯುವುದಿಲ್ಲ. 10 ದೇವರನ್ನ ಪೂಜಿಸುವ ಬದಲು ಹೆತ್ತ ತಾಯಿಯನ್ನ ಪೂಜಿಸಿ ಅವಳ ಕಷ್ಟ ಸುಖಗಳಿಗೆ ಸ್ಪಂದಿಸಿದರೆ ಅದಕ್ಕಿಂತ ಮಿಗಿಲಾದ ಭಾಗ್ಯ ನಮಗೆ ಬೇರೆ ಏನಿದೆ? ತಾಯಿಯೇ ಸರ್ವಸ್ವವೆಂದು ನಂಬಿದರೆ ನಮ್ಮ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ. ಒಳ್ಳೆಯ ಮಾಹಿತಿ ತಂದಿದ್ದೀರಾ ಸಹೋದರಿ, ನಿಮಗೆ ಅನಂತ ವಂದನೆಗಳು. ರಾಜಶಂಕರಘಟ್ಟ, ತಾಯಿಯ ಮಮತೆ ಮಡದಿಯ ಹಾರೈಕೆ.

ಪ್ರೀತಿಸ್ತಾಳೆ. ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವುದನ್ನ ನಾವು ತಾಯಿಯಿಂದ ಕಲಿಬೇಕು. ಅಮ್ಮ ಅಂದರೆ ಅವರ್ಣನೀಯ ಆನಂದ, ಅಮ್ಮ ಅಂದರೆ ಅನೂಹ್ಯ ಅನುಬಂಧ. ಅಮ್ಮ ಅನುಬಂಧದ ಆಗರ, ಅಮ್ಮ ಅನುಕಂಪದ ಸಾಗರ. ನಿಯತ್ತಿನಲ್ಲಿ ನಾಯಿಯನ್ನ, ಪ್ರೀತಿಯಲ್ಲಿ ತಾಯಿಯನ್ನ ಮೀರಿಸುವವರು ಯಾರೂ ಇಲ್ಲ. ಅಮ್ಮ ಅಂದರೆ ಅಂಬರ. ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಅಮ್ಮನ ಕುರಿತು ಹಾಡುಗಳನ್ನ ಹಾಕಿ ಖಂಡಿತ ಹಾಕ್ತೇವೆ ಅಂತ ಹೇಳ್ತಾ, ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರದಿಂದ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಒಬ್ಬ ಹೆಣ್ಣು ಮಗಳು ತಂದೆ ತಾಯಿಗೆ ಮಗಳಾಗಿ, ಸಹೋದರಿಯಾಗಿ, ಯಾರದು ಮನೆಯ ಸೊಸೆಯಾಗಿ, ಕೊನೆಗೆ ಅತ್ತೆಯಾಗಿ ಜವಾಬ್ದಾರಿ ನಿರ್ವಹಿಸುವ ಹೆಣ್ಣು ಮಕ್ಕಳ ವಾತ್ಸಲ್ಯ, ಪ್ರೀತಿ, ಕಾಳಜಿ ಯಾವ ರೀತಿ ವರ್ಣಿಸಲು ಅಸಾಧ್ಯ ಅನಿಸೋದು. ಜಗತ್ತಿನಲ್ಲಿ ದೇವರು ತಾನು ಎಲ್ಲಾ ಕಡೆ ಇರಲು ಸಾಧ್ಯ ಇಲ್ಲ ಎಂದು ತಾಯಂದಿರನ್ನ ಸೃಷ್ಟಿಸಿದನಂತೆ. ಈ ಜೀವ ಜಗತ್ತನ ಸಲಹೆಗಳು ಎಂದು ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ರವಿವಾರದ ವಂದನೆಗಳು ಅರ್ಪಿತಾ ಮೇಡಂ. ತಾಯಿ ದಿನದ ಶುಭಾಶಯಗಳು. ತಾಯಿಯ ಬಗ್ಗೆ ಹೇಳೋದಕ್ಕೆ ಶಬ್ದಗಳು ಸಾಲದು ಮೇಡಂ. ಕಣ್ಣಿಗೆ ಕಾಣುವ ದೇವರು ತಾಯಿ ಮಿಸಿಯಮ್ಮ. ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೇಳುಗರೆ ನಿಮ್ಮ ಸಂದೇಶವನ್ನ ಓದ್ತೀನಿ. ಇದೀಗ ಮತ್ತೊಂದು ಚಂದದ ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಗೀತೆಯನ್ನ ಕೇಳ್ತಾ ಕೇಳ್ತಾ ಹಾಗೆ ನಮ್ಮ ಕೇಳುಗರ ಸಂದೇಶಗಳನ್ನ ಕೂಡ ಓದೋಣ. ಅರ್ಪಿತಾ ಮೇಡಮ್, ಶುಭೋದಯ. ರಾಧಾ ನಿಧಿಗೆಯಿಂದ ತಾಯಿ ಅಂತ ಕರೆಸಿಕೊಳ್ಳೋದಕ್ಕೆ ಅವಳು ಮಗುವನ್ನ ಹೆರಬೇಕಂತಿಲ್ಲ. ನಮ್ಮ ಬಗ್ಗೆ ಕಾಳಜಿ ತೋರಿಸುವ ಪ್ರತಿಯೊಂದು ಜೀವವು ತಾಯಿ ಸಮಾನ. ಉದಾಹರಣೆ ಸಹೋದರರು ಗೆಳತಿಯರು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ವಿ ಸತ್ಯನಾರಾಯಣ, ಜೆಎಚ್ ಪಟೇಲ್, ಬಡಾವಣೆ, ಶಿವಮೊಗ್ಗದಿಂದ ತಾಯಿ ದೇವರು. ಹಲೋ ಮೇಡಮ್, ನಾನು ಜ್ಯೋತಿಕಾ ಏಷೆಟ್, ಭದ್ರಾವತಿಯಿಂದ. ತಾಯಿಯ ಋಣ ಏನೆಂದು ಎಂದೆಂದು ತೀರಿಸೋಕೆ ಆಗೋದಿಲ್ಲ. ಜಗತ್ತಲ್ಲಿ ಎಲ್ಲವನ್ನ ಕೊಡುವವಳು ಭೂಮಿ ತಾಯಿ, ಅದರಲ್ಲಿ ಎಲ್ಲವನ್ನ ಆರಿಸಿಕೊಳ್ಳುವವಳು ನನ್ನ ತಾಯಿ, ತಾಯಿ ನನ್ನ ದೇವರು ಅಂತ ಸಂದೇಶವನ್ನ ಕಳಿಸಿದ್ದಾರೆ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ನಮಸ್ತೆ ಮೇಡಮ್, ಬೆಳಗಿನ ಶುಭೋದಯ. ಬೆಳಗಿನಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಕೊಟ್ಟಿರುವ ವಿಷಯ ಕೂಡ ತುಂಬಾ ಚೆನ್ನಾಗಿದೆ. ಮೊದಲು ನನ್ನ ತಾಯಿ ಹಾಗೂ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ತಾಯಿ ಪ್ರೀತಿ, ತ್ಯಾಗ ಮತ್ತು ನಿಸ್ವಾರ್ಥ ಕಾಳಜಿಯ ಸಕಾರ ಮೂರ್ತಿ. ತಾಯಿ ಮಗುವಿನ ಮೊದಲ ಗುರು, ಸ್ನೇಹಿತೆ, ಹಾಗೆಯೇ ಮಾರ್ಗದರ್ಶಕಿ. ಕುಟುಂಬದ ಯೋಗಕ್ಷೇಮಕ್ಕಾಗಿ ಹಗಲು ಇರುಳು ಶ್ರಮಿಸುವ ತಾಯಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಒಂದು ಒಳ್ಳೆ ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.

ಭಾನುವಾರದ ಶುಭೋದಯ ಬೆಳಗಿನ ನಿತ್ಯದ ಎಲ್ಲಾ ಕಾರ್ಯಕ್ರಮಗಳನ್ನ ಅಮೋಘವಾಗಿ ಸಮರ್ಪಿತವಾಗಿವೆ. ಇನ್ನು ತಾಯಿ ಕುರಿತು ನನ್ನ ಕಿರು ಕವನ. ಅಮ್ಮ ನೀನೇ ನಮ್ಮ ಜೀವ, ಅವ್ವ ನಿನ್ನ ತುತ್ತೆ ಅಮೃತ, ಆಯಿ ನಿನ್ನ ಮಡಿಲೆ ಆನಂದ, ತಾಯಿ ನಿನ್ನ ತ್ಯಾಗವೇ ಅಮರ, ಮಾ ನಿನ್ನ ಮನೆಯೇ ಸ್ವರ್ಗ, ಅಬ್ಬೇ ನಿನ್ನ ಸರಿಸಮ ಯಾರಬ್ಬೆ. ನಿನ್ನಿಂದಲೇ ಸೃಷ್ಟಿ ದೃಷ್ಟಿ ಎಲ್ಲವೂ. ಎಲ್ಲ ತ್ಯಾಗಮಯಿ ತಾಯಂದರುಗಳಿಗೆ ಹಾರ್ದಿಕ ಶುಭಾಶಯಗಳು. ನಿಮಗೂ ಆಕಾಶವಾಣಿಗೂ ಧನ್ಯವಾದಗಳು. ವಿಶ್ವಾಸ ಸವಳಂಗದಿಂದ ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ತಾಯಿ ಯಾವ ಸ್ಥಾನವನ್ನಾದರೂ ನಿಭಾಯಿಸಬಲ್ಲಳು, ಆದರೆ ತಾಯಿಯ ಸ್ಥಾನವನ್ನ ಯಾರು ಕೂಡ ನಿರ್ವಹಿಸುವುದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯೇ ಎಲ್ಲರನ್ನ ಓದಿಸಿದ್ದು. ನಮ್ಮ ತಾಯಿ ಅನಕ್ಷರಸ್ಥರು, ಆದರೂ ನಮ್ಮನ್ನೆಲ್ಲ ಅಕ್ಷರಸ್ಥರನ್ನಾಗಿ ಮಾಡಿದರು. ತಾಯಿಯ ಬಗ್ಗೆ ಕುರಿತು ಪ್ರಸಾರಿಸಿದ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿತ್ತು. ವಂದನೆಗಳು. ಇದೀಗ ಮತ್ತೊಂದು ಚಿತ್ರಗೀತೆ ನಿಮಗಾಗಿ, ಹಾಗೆಯೇ ಜೊತೆಯಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ನಿಮ್ಮ ಸಂದೇಶಗಳನ್ನ ಕೂಡ ಓದಲಾಗುತ್ತೆ.

ಸುಜಾತಾ ಮಹೇಶ್ ಗುರುಪುರ ಶಿವಮೊಗ್ಗದಿಂದ. ನನ್ನ ತಾಯಿ ನಾನು ಚಿಕ್ಕವಳಿದ್ದಾಗಲೇ ಗಂಡನನ್ನ ಕಳೆದುಕೊಂಡು ಕಷ್ಟವನ್ನೆಲ್ಲ ಸಹಿಸಿಕೊಂಡು ಬರೀ 5 ರೂಪಾಯಿಗೆ ಕೂಲಿ ಮಾಡಿ ನನ್ನ ಸುಖವಾಗಿ ಸಾಕಿದ್ದಾಳೆ. ಯಾರ ಸಹಾಯವೂ ಇಲ್ಲದೆ ಕಷ್ಟಪಟ್ಟು ಸ್ವಾಭಿಮಾನದಿಂದ ದುಡಿದು ನನ್ನನ್ನು ಸಲಹಿದ್ದಾಳೆ. ಆಕೆಗೆ ಏನು ಹೇಳಿದ್ರೂ ಸಾಲದು, ಧನ್ಯವಾದ, ಕೃತಜ್ಞತೆ, ಋಣಿ ಇದೆಲ್ಲವೂ ಸಾಲದು ಅಂತ ಸಂದೇಶವನ್ನ ಕಳಿಸಿದ್ದಾರೆ.

ದಾವಣಗೆರೆಯಿಂದ ಚಂದಿಕಾ ನೇರಳಗುಂಡಿ. ಅಮ್ಮ ನನಗೆ ಜನ್ಮ ಕೊಟ್ಟವಳು, ನಾ ಹತ್ತಾಗ ಎದೆ ಹಾಲನ್ನು ಉಣಿಸಿದವಳು, ನಾ ಬಿದ್ದಾಗ ಬಾಚಿ ತಬ್ಬಿ ಬಿದ್ದವಳು, ಅಂಬೆ ಕಾಲಿಟ್ಟಾಗ ಸಂತೋಷ ಪಟ್ಟವಳು, ತೊದಲು ಮಾತನಾಡಿದಾಗ ಖುಷಿ ಪಟ್ಟವಳು, ನಾ ತಪ್ಪು ಮಾಡಿದಾಗ ಪೆಟ್ಟು ಕೊಟ್ಟವಳು, ನನಗೆ ಬದುಕುವ ದಾರಿ ತೋರಿಸಿದವಳು, ಕೋಟಿ ಜನ್ಮವೆತ್ತರೂ ಋಣ ತೀರಿಸಲಾಗದ ಮಾಣಿಕ್ಯವಳು. ಇಂತಹ ಮಹಾತಾಯಿಗೆ ನನ್ನ ಕೋಟಿ ಕೋಟಿ ನಮನಗಳು. ಅವ್ವ, ನೀ ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನನ್ನವಳಾಗಿರು. ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು.

ಅಮ್ಮಂದಿರ ದಿನದ ಶುಭಾಶಯಗಳು. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುತ್ತಾಳೆ. ಬದುಕುವ ಜೀವನ ಹೇಗೆ ಎಂದು ತಿಳಿಸಿಕೊಡುತ್ತಾಳೆ, ಮಾತನ್ನ ಹೇಳ್ತಾಳೆ. ನಮ್ಮ ಅಮ್ಮನಿಗೆ ಕೋಟಿ ಕೋಟಿ ನಮಸ್ಕಾರ. ಈ ವಿಷಯ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕೆರೆಬೀರನಹಳ್ಳಿಯಿಂದ ಮಂಜುಳಾಬಾಯಿ ಚಂದ್ರಹಾಸ ಗಡದೆ ಹಂಪಣ ನ್ಯಾಮತಿಯಿಂದ ಇಂದು 7:15 ಪಂಕಜ ನಟರಾಜರವರು ತಾಯಿಯ ಬಗ್ಗೆ ನೀಡಿದ ಭಾಷಣ ಚೆನ್ನಾಗಿತ್ತು. ತಾಯಿ ಪ್ರತ್ಯಕ್ಷ ದೇವರು. ನಾನಂತೂ ನನ್ನ ತಾಯಿಯನ್ನ ಮರೆಯುವ ಹಾಗಿಲ್ಲ. ನಾನು ಮಗುವಾಗಿದ್ದಾಗ ಮೈ ತುಂಬಾ ಗಾಯಗಳಾಗಿದ್ವು. ನನ್ನನ್ನ ಯಾರೂ ಮುರ್ತಾ ಇರಲಿಲ್ಲ. ನನ್ನ ತಾಯಿ ಬೇಸರಿಸಿಕೊಳ್ಳದೆ ನನ್ನನ್ನ ಸಾಕಿ ದೊಡ್ಡವರನ್ನಾಗಿ ಮಾಡಿದರು. ತಾಯಿ ದಿನದ ಶುಭಾಶಯಗಳು. ಹಾಗೆಯೇ ಪಂಕಜ ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳು.

0: ತಾಯಿ ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ಮತ್ತು ಪ್ರೀತಿಯ ವ್ಯಕ್ತಿ. ನನ್ನ ತಾಯಿ ನನ್ನ ಜೀವನದ ಮೊದಲ ಗುರು, ಹಾಗೆಯೇ ಅತ್ಯುತ್ತಮ ಸ್ನೇಹಿತೆ. ಅವಳು ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ನಮಗಾಗಿ ಕೆಲಸ ಮಾಡ್ತಾಳೆ. ತಾಯಿ ನಿಸ್ವಾರ್ಥ ಪ್ರೀತಿ ಹಾಗೆಯೇ ತ್ಯಾಗದ ಸಂಕೇತ. ನಾನು ಅನಾರೋಗ್ಯದಿಂದಿದ್ದಾಗ ಅವಳು ರಾತ್ರಿ ಇಡೀ ಎಚ್ಚರ ಇದ್ದು ನನ್ನನ್ನು ನೋಡಿಕೊಳ್ತಾ ಇದ್ಲು. ಅವಳು ನನಗೆ ಜೀವನದ ಒಳ್ಳೆಯ ಮೌಲ್ಯಗಳನ್ನ ಹಾಗೆಯೇ ಸಂಸ್ಕಾರವನ್ನ ಕಲಿಸಿದ್ದಾಳೆ. ತಾಯಿ ಸಂಕಷ್ಟದ ಸಮಯದಲ್ಲಿ ನಮಗೆ ಆತ್ಮವಿಶ್ವಾಸ ಹಾಗೆಯೇ ಧೈರ್ಯವನ್ನ ನೀಡ್ತಾಳೆ. ನನ್ನಮ್ಮ ನಮ್ಮ ಮನೆಯ ರಾಜಕುಮಾರಿ. ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ ಸಂದೇಶವನ್ನ ಕಳಿಸಿದ್ರೆ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ ಬೆಳಗಿನ ಶುಭೋದಯ ಮೇಡಮ್, ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ತಾಯಿ ಅಂದ್ರೆ ದೇವತೆ, ಅವಳಿಗೆ ಏನು ಹೇಳಿದ್ರು ಸಾಲದು. ತಾಯಿಯ ಮಹತ್ವವೇ ಅಂಥದ್ದು. ಕಷ್ಟ ಸುಖ ಹಂಚಿಕೊಳ್ಳಲು ಇರುವ ತಾಯಿ, ನಮ್ಮ ನಮನಗಳು, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರ ಸಂದೇಶಗಳನ್ನ ಓದಿ ಆಯ್ತು. ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ತಾಯಿ ನಮ್ಮ ಮೊದಲ ಗುರು. ಮಾತನಾಡೋದು, ನಡೆಯೋದು, ಒಳ್ಳೆಯದು ಕೆಟ್ಟದು ತಿಳಿಯೋದು ಎಲ್ಲವನ್ನ ಕೂಡ ನಾವು ತಾಯಿಯಿಂದಲೇ ಕಲಿತೀವಿ. ಮಗು ಅಸ್ಪಷ್ಟವಾಗಿದ್ದಾಗ ದಿನರಾತ್ರಿ ಕಾಳಜಿ ವಹಿಸೋಳು ತಾಯಿನೇ. ಕುಟುಂಬದ ಎಲ್ಲರ ಸಂತೋಷಕ್ಕಾಗಿ ತನ್ನ ಇಚ್ಛೆಗಳನ್ನ ಬಲಿದಾನ ಮಾಡೋದು ಕೂಡ ತಾಯಿನೇ. ಅಂತಹ ನಮ್ಮ ನೆಚ್ಚಿನ ಎಲ್ಲ ನಮ್ಮ ತಾಯಂದರಿಗೆ ಮತ್ತೊಮ್ಮೆ ತಾಯಂದಿರ ದಿನದ ಶುಭಾಶಯಗಳನ್ನ ತಿಳಿಸ್ತಾ, ಇದೀಗ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು. ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್, ಹೀಗೆ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:02. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಕೇಳುಗರೆ ಇಂದು ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:00 ಹಾಡು ಮಾತಾಡು. ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷತೆ ಕಥೆ, ನಿಮ್ಮ ಜೊತೆ ಕತೆ ಕಟ್ಟೋಣ ಬನ್ನಿ. ನಮ್ಮ ಕಡೆಯಿಂದ ಕತೆ ಅರ್ಧ ಭಾಗ ಬರುತ್ತೆ, ನಿಮ್ಮ ಕಡೆಯಿಂದ ಕತೆಯ ಉಳಿದಂತಹ ಅರ್ಧ ಭಾಗ ನೀವು ಸಂದೇಶದ ಮೂಲಕ ನಮಗೆ ಕಳುಹಿಸಬೇಕು ಅಂತ ಹೇಳ್ತಾ, ಕೇಳಿದರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಸಂದೇಶದ ಮೂಲಕ ನಮಗೆ ವಾಟ್ಸ್ಆಪ್ ಮುಖಾಂತರ ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481256000. 9481256000. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ ಕಾರ್ಯಕ್ರಮಗಳ ಕುರಿತು ಅಂತ ಹೇಳ್ತಾ, ಹಾಗೆಯೇ ಕೇಳುಗರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ಬೆಳಿಗ್ಗೆ 11:00 ಚಿನ್ನರ ಬಳಗ ಕಾರ್ಯಕ್ರಮ. ಚಿನ್ನರ ಬಳಗ ಕಾರ್ಯಕ್ರಮದಲ್ಲಿ ತರೀಕೆರೆಯ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:05. ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಇದೀಗ ಮಿಕ್ಸ್ ಮೆಲೋಡಿ. ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ದಿನದ ವಿಶೇಷತೆಯನ್ನ ಕೂಡ ತಿಳಿಯೋಣ. ಇಂದು ವಿಶ್ವ ಲೂಪಸ್ ದಿನ. ಪ್ರತಿ ವರ್ಷ ಮೇ 10ರಂದು ವಿಶ್ವ ಲೂಪಸ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಲೂಪಸ್ ಎಂಬ ಖಾಯಿಲೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋದು, ಹಾಗೆಯೇ ಈ ಖಾಯಿಲೆಯಿಂದ ಬಳಲುತ್ತಿರೋಗೆ ಬೆಂಬಲವನ್ನ ನೀಡೋದು ಈ ದಿನದ ಉದ್ದೇಶ ಆಗಿದೆ. ಇನ್ನು ಈ ಲೂಪಸ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಲೂಪಸ್ ಇದೊಂದು ಸ್ವಯಂ ಪ್ರತಿರೋಧಕ ಕಾಯಿಲೆ, ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇದರಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ ತಪ್ಪಾಗಿ ದೇಹದ ಸ್ವಂತ ಅಂಗಾಂಗಗಳನ್ನ ಹಾನಿಗೊಳಿಸುತ್ತೆ. ಇದರ ಪರಿಣಾಮ ಚರ್ಮ, ಸಂಧಿಗಳು, ಮೂತ್ರಪಿಂಡ, ಹೃದಯ ಹಾಗೆಯೇ ಇತರ ಅಂಗಾಂಗಗಳಿಗೆ ತೊಂದರೆ ಕೂಡ ಉಂಟಾಗಬಹುದು. ಹಾಗಾಗಿ ಪ್ರತಿ ವರ್ಷ ಮೇ 10ರಂದು ವಿಶ್ವ ಲೂಪಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಇದೀಗ ಮಿಕ್ಸ್ ಮೆಲೋಡಿಯಲ್ಲಿ ಒಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ ನಿಮಗಾಗಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

ಸಮಯಾಗಿದೆ 9:13. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಮಿಕ್ಸ್ ಮೆಲೋಡಿಯನ್ನ ದಿನದ ವಿಶೇಷತೆಯನ್ನ ತಿಳಿದುಕೊಳ್ತಾ ಇದ್ವಿ, ಹಾಗೇನೆ ಹಾಡುಗಳನ್ನ ಕೂಡ ಕೇಳ್ತಾ ಇದ್ವಿ. ಇದೀಗ ಮತ್ತೊಂದು ದಿನದ ವಿಶೇಷತೆ. ಇಂದು ಭಾರತೀಯ ನಿವೃತ್ತ ಮಿಲಿಟರಿ ಅಧಿಕಾರಿ ಸುಬೇದಾರ್ ಮೇಜರ್ ಹಾಗೇನೆ ಕ್ಯಾಪ್ಟನ್ ಆಗಿದ್ದಂತಹ ಯೋಗೇಂದ್ರ ಸಿಂಗ್ ಯಾದವ್ ರವರ ಜನ್ಮದಿನ. ಇವರು 1980 ಮೇ 10 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ತಮ್ಮ ಯುವ ವಯಸ್ಸಿನಲ್ಲಿಯೇ ಭಾರತೀಯ ಸೇನೆಯನ್ನ ಸೇರಿದವರು. ಭಾರತೀಯ ಸೇನೆಯಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದಂತಹ ಯೋಗೇಂದ್ರ ಸಿಂಗ್ ರವರಿಗೆ ಪರಮವೀರ ಚಕ್ರ, ಆಪರೇಷನ್ ವಿಜಯ್ ಪದಕ, ವಿದೇಶ ಸೇವಾ ಪದಕ, ಆಪರೇಷನ್ ಪರಾಕ್ರಮ್ ಪದಕ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ದೊರೆತಿದೆ. ಇದೀಗ ಮಿಕ್ಸ್ ಮೆಲೋಡಿಯಲ್ಲಿ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

0: ಏನ್ರಿ ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
1: ಕಾಣ್ತಾ ಇದೆಯಲ್ರಿ
0: ಫ್ರಿಡ್ಜ್ 18,000,
2: ಅಯ್ಯೋ ನಿನ್ನ
0: ಟಿವಿ 14,000,
2: ಎಲ್ಲ ಇವಳ
0: ಈ ವಾಷಿಂಗ್ ಮೆಷಿನ್ 8,000,
2: ಶಿವನೇ ಗತಿ
0: ಗ್ಯಾಸ್ ಸಿಲಿಂಡರ್ 10,000,
2: ರಾಮ ರಾಮ
3: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡ್ಸಿದ್ರು ಅಂದ್ರೆ ನಾವು ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವ್ರೆ ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

ಸಮಯ ಆಗಿದೆ 9:20. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹೆಡ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಮಿಕ್ಸ್ ಮೆಲೋಡಿಯನ್ನ ಇಂದು ಕನ್ನಡ ಬರಹಗಾರರಾಗಿದ್ದಂತಹ ಸಂಶೋಧಕ ಹಾಗೂ ಇತಿಹಾಸಕಾರರಾಗಿದ್ದಂತಹ ಎಂ ಚಿದಾನಂದ ಮೂರ್ತಿರವರ ಜನ್ಮದಿನ. ಇವರು 1931 ಮೇ 10 ಕರ್ನಾಟಕದ ಚನ್ನಗಿರಿಯಲ್ಲಿ ಜನಿಸಿದರು. ಚಿದಾನಂದ ಮೂರ್ತಿ ಅವರು 1953 ಮೈಸೂರು ವಿಶ್ವವಿದ್ಯಾಲಯದಿಂದ ಕಲಾ ಪದವಿಯನ್ನು ಪಡೆದು 1957 ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ 1964 ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದರು. ಎಂ ಚಿದಾನಂದ ಮೂರ್ತಿ ಅವರು ಕನ್ನಡ ಭಾಷೆ ಮತ್ತು ಕರ್ನಾಟಕದ ಇತಿಹಾಸದ ಕುರಿತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಜೊತೆಗೆ ಸಾಕಷ್ಟು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಎಂ ಚಿದಾನಂದ ಮೂರ್ತಿರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಗಳು ದೊರೆತಿದೆ. 2020 ಜನವರಿ 11 ಎಂ ಚಿದಾನಂದ ಮೂರ್ತಿಯವರು ಇಹಲೋಕವನ್ನ ತ್ಯಜಿಸಿದರು. ಇದೀಗ ಮಿಕ್ಸ್ ಮೆಲೋಡಿಯಲ್ಲಿ ಮತ್ತೊಂದು ಚಂದದ ಗೀತೆ ನಿಮಗಾಗಿ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಮಿಕ್ಸ್ ಮೆಲೋಡಿಯನ್ನ. ಇಂದು ಭಾರತೀಯ ನಟರಾಗಿದ್ದಂತಹ, ಕನ್ನಡ ಚಿತ್ರರಂಗದಲ್ಲಿ ನಟಿಸಿದಂತಹ, ತಮ್ಮ ವೃತ್ತಿ ಜೀವನದ ಬಹುಪಾಲು ಅವಧಿಯಲ್ಲಿ ನಕಾರಾತ್ಮಕ ಪಾತ್ರಗಳನ್ನ ನಿರ್ವಹಿಸಿದ, ತಮ್ಮ ಗುಡುಗುವ ಧ್ವನಿ ಹಾಗೆಯೇ ಅದ್ಭುತ ಅಭಿನಯಕ್ಕೆ ಹೆಸರುವಾಸಿಯಾದಂತಹ, ವಜ್ರಮುನಿ ಎಂದೇ ಪ್ರಸಿದ್ಧರಾದಂತಹ ಸದಾನಂದ ಸಾಗರ್ ರವರ ಜನ್ಮದಿನ. ಇವರು 1944 ಮೇ 10 ಬೆಂಗಳೂರಿನ ಕನಕಪಾಳ್ಯದಲ್ಲಿ ಜನಿಸಿದ್ರು. 1969 ಬಿಡುಗಡೆಯಾದಂತಹ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ವಜ್ರಮುನಿ ಅವರು ಗೆಜ್ಜೆ ಪೂಜೆ, ತಾಯಿ ದೇವರು, ಮಯೂರ, ಸಂಪತ್ತಿಗೆ ಸವಾಲ್, ಪ್ರೇಮದ ಕಾಣಿಕೆ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. 2006 ಜನವರಿ 5 ವಜ್ರಮುನಿ ಅವರು ಇಹಲೋಕವನ್ನ ತ್ಯಜಿಸಿದರು. ಇದೀಗ ಮಿಕ್ಸ್ ಮೆಲೋಡಿಯಲ್ಲಿ ಕೇಳೋಣ ಅವರದೇ ಚಿತ್ರದ ಗೀತೆಯನ್ನ.

ಇಂದು ಭಾರತೀಯ ನಟಿ, ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಪಾತ್ರಗಳಲ್ಲಿ ನಟಿಸಿದಂತಹ ಉಮಾಶ್ರೀರವರ ಜನ್ಮದಿನ. ಇವರು 1957 ಮೇ 10ರಂದು ಕರ್ನಾಟಕದ ತಿಪ್ಪಟೂರಿನ ನೊಣವಿನ ಕೆರೆಯಲ್ಲಿ ಜನಿಸಿದ್ರು. 1984ರಲ್ಲಿ ಬಿಡುಗಡೆಯಾದ ಅನುಭವ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು ಉಮಾಶ್ರೀ. ಉಮಾಶ್ರೀರವರು ಮನೆಯೇ ಮಂತ್ರಾಲಯ, ಅಮೃತ ಘಳಿಗೆ, ಅಂಜದ ಗಂಡು, ರಾಣಿ ಮಹಾರಾಣಿ, ಶ್ರೀರಾಮಚಂದ್ರ, ಚೆಲುವ, ದಿಗ್ಗಜರು, ಸಿಂಹಾದ್ರಿಯ ಸಿಂಹ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಉಮಾಶ್ರೀರವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ, ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಕೂಡ ದೊರೆತಿದೆ. ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಉಮಾಶ್ರೀರವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇದೀಗ ಮಿಕ್ಸ್ ಮೆಲೋಡಿಯಲ್ಲಿ ಕೊನೆಯ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

0: ಇದುವರೆಗೆ ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಾ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡ್ರಿ. ಇದುವರೆಗೂ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದೀಗ ಕಾರ್ಯಕ್ರಮವನ್ನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:35. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟಾರ್ ಅವರು ರಚಿಸಿರುವಂತಹ ವಿಂದ್ಯಾ ಸಿವಿ ರವರ ದನಿಯಲ್ಲಿ ಅಮ್ಮ ಎಂಬ ಮಾತಿಗಿಂತ.

ಸಮಯಾಗಿದೆ 9:41. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವಿವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಭಾವಗೀತೆಗಳ ಕಾರ್ಯಕ್ರಮವನ್ನು ಇದೀಗ ಕೇಳೋಣ. ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸಿರುವಂತಹ ಎನ್ ಜ್ಯೋತಿರವರ ದನಿಯಲ್ಲಿ ತೊರೆದು ಹೋಗದಿರು ಜೋಗಿ.

ಇದೀಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಚೆನ್ನವೀರ ಕಣವೀರ್ ಅವರು ರಚಿಸಿರುವಂತಹ ಆರ್ ಇಂದಿರಾರವರ ದನಿಯಲ್ಲಿ ಎಲ್ಲಿಂದ ಬಂದೇನೀ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳ್ತಾ ಇದೀರಾ. ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹೆಡ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮುಖಾಂತರ ಸಂದೇಶದ ಮೂಲಕ ಕಳುಹಿಸಬಹುದು ಅಂತ ಹೇಳ್ತಾ, ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9481527600 9481572600. ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕ ಕಳುಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ನಿಮ್ಮ ಸಂದೇಶಗಳನ್ನ ಓದಲಾಗುತ್ತೆ ಅಂತ ಕೂಡ ಹೇಳ್ತಾ ಕೇಳುಗರೆ, ಇದೀಗ ಬೆಳಗಿನಿಂದ ನಮ್ಮ ಕೇಳುಗರೆಲ್ಲರೂ ಕೂಡ ಸಾಕಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶವನ್ನ ಇದೀಗ ಓದುವಂತಹ ಸಮಯ. ಹೊನ್ನೂರಲ್ಲಿ ಹನುಮಂತಾಪುರದಿಂದ ಶುಭ ಮುಂಜಾನೆ, ಶುಭವ ತರಲಿ ಅಂತ ಬೆಳಗಿನ ಸಂದೇಶವನ್ನ ಕಳಿಸಿದ್ರೆ ಕೇಳುಗರೆ, ಯಾವುದೇ ತರಹದ ಇಮೇಜ್ ಕುರಿತಾದಂತಹ ಸಂದೇಶಗಳನ್ನ ಕಳಿಸ್ಬೇಡಿ. ಶುಭೋದಯ ಕನ್ನಡತಿ ರೇಖಾ ಗಣೇಶ್, ಓಟಿ ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗದಿಂದ ಎಲ್ಲಾ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು, ಹಾಗೆಯೇ ಸಿಬ್ಬಂದಿ ವರ್ಗದವರಿಗೂ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಶುಭೋದಯ ಆಕಾಶವಾಣಿ, ಇಂದಿನ ಚಿಂತನೆಯಲ್ಲಿ ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ನಂತರ ಜಾತಿ ಧರ್ಮದ ಭೇದವನ್ನ ಕಲಿತುಕೊಂಡು ಸ್ವಾರ್ಥಿಯಾಗುತ್ತೆ. ಚೆನ್ನಾಗಿತ್ತು, ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರಕ್ಕೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಭಾನುವಾರದ ಶುಭ ಮುಂಜಾನೆಗಳು. ಈಗ 7:15 ಮೂಡಿ ಬಂದ ವಿಶ್ವ ತಾಯಂದಿರ ದಿನದ ಕುರಿತ ಮಾಹಿತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು. ಈ ವಿಶ್ವದ ತಾಯಿ ರೂಪದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ನಾನು ವಿಶೇಷವಾಗಿ ವಿಶ್ವ ತಾಯಂದಿರ ದಿನದ ಶುಭಾಶಯವನ್ನ ಕೋರ್ತೇನೆ. ನಮ್ಮ ತಾಯಿ ಶ್ರೀಮತಿ ಕಮಲಾ ರಾನಡಿ, ನಮ್ಮ ತಂದೆ ತಾಯಿಗೆ ನಾವು 7 ಮಕ್ಕಳು. ನಮ್ಮ ಮನೆ ವಿಆರ್ ಪ್ರಾಜೆಕ್ಟ್ ಭದ್ರಾವತಿ ತಾಲೂಕಿನಲ್ಲಿತ್ತು. ನಮ್ಮ ತಾಯಿಯವರು 7 ಮಕ್ಕಳನ್ನ ಪ್ರೀತಿ ಮಮತೆ ಜೊತೆಗೆ ಬಹಳ ಜಾಗೃತೆಯಿಂದ ಪಾಲಿಸಿ ಬೆಳೆಸಿದ್ದಾರೆ. ಅವರ ಒಂದು ಕಾಳಜಿಯಿಂದಲೇ ಇವತ್ತು ಪ್ರತಿಯೊಬ್ಬ ಮಕ್ಕಳು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಗೌರವ ಹಾಗೂ ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ. ನಾನು ನಮ್ಮ ತಾಯಿಗೆ ಕೊನೆಯ ಮಗ, ಹಾಗಾಗಿ ಅವರಿಗೆ ನನ್ನ ಮೇಲೆ ಅತಿ ಹೆಚ್ಚು ಪ್ರೀತಿ. ನನಗೆ ಬಾಲ್ಯದ ನೆನಪಿನ ಹಾಗೆ ನಾನು ಏನಾದರೂ ಬೇಡಿಕೆಯನ್ನ ಮಾಡಿ ನನ್ನ ತಾಯಿ ಮುಂದೆ ಇಟ್ಟಿದ್ರೆ ಬಹುತೇಕ ಅವಳು ನನ್ನ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದ್ದಾಳೆ. ಅದಕ್ಕೆ ಹೇಳೋದು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಗುರುವು ಬೇರೆ ಇಲ್ಲ, ತಾಯಿಗಿಂತ ದಾರಿದೀಪ ಜೀವನದಲ್ಲಿ ಮತ್ತೊಂದಿಲ್ಲ ಎಂದೆಂದಿಗೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಒಂದು ದಿವ್ಯ ಪ್ರೀತಿ, ಪ್ರೇಮದ ವಾತ್ಸಲ್ಯದ ಪ್ರತಿರೂಪ ಅಂದ್ರೆ ಅದೇ ನನ್ನ ತಾಯಿ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಒಂದು ನನ್ನ ಪುಟ್ಟ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಗೆ ಕೂಡ ನನ್ನ ವಿಶೇಷ ನಮನಗಳು. ಎಲ್ಲರಿಗೂ ವಂದನೆ, ಹಾಗೆಯೇ ಶುಭ ದಿನ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿಗೆ, ಹಾಗೆಯೇ ಅರ್ಪಿತಾ ಸಹೋದರಿಗೆ. ಕಾಫಿ ಆಯ್ತಾ? ನಮ್ದು ಕಾಫಿ ಕೂಡ ಆಯ್ತು, ತಿಂಡಿ ಕೂಡ ಆಯ್ತು, ನಮ್ಮೆಲ್ಲ ಕೇಳುಗರದು ಕೂಡ ತಿಂಡಿ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ತಾಯಂದಿರ ದಿನದ ಶುಭಾಶಯಗಳು. ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಆಕಾಶವಾಣಿಗೆ ಧನ್ಯವಾದ. ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ ದೀಪಿಕಾ ಮಹೇಶ್ ದಾವಣಗೆರೆಯಿಂದ, ನನ್ನಮ್ಮ ಅಂದ್ರೆ ನನಗಿಷ್ಟ, ನಾನೀಗ

ಏನೇ ಆಗಿದ್ರೂ ಅದಕ್ಕೆ ಅವರೇನೇ ಕಾರಣ. ಅವರು ಪ್ರೀತಿಯಿಂದ ಮಾಡಿದ ಶುಚಿ ರುಚಿಯಾದ ಅಡುಗೆಯಿಂದ ನಾವೀಗ ಇಷ್ಟು ಆರೋಗ್ಯವಾಗಿ ಬೆಳೆದಿದ್ದೇವೆ. ಗೆದ್ದಾಗ ಪ್ರೋತ್ಸಾಹ ನೀಡುತ್ತಾ, ಸೋತಾಗ ಸಾಂತ್ವನ ನೀಡುತ್ತಾ, ಮಾನಸಿಕವಾಗಿಯೂ ದೃಢವಾಗಿ ಬೆಳೆಯುವಂತೆ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಈಗಲೂ ನಮ್ಮೊಂದಿಗೆ ಇದ್ದು ಎಲ್ಲ ರೀತಿಯ ಧೈರ್ಯವನ್ನ ನೀಡ್ತಾ ಇದ್ದಾರೆ. ನಾನು ಕೂಡ ಅವರಂತೆ ಆಗುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ ಮೇಡಮ್. ಎಲ್ಲ ತಾಯಂದರಿಗೆ ಶುಭಾಶಯಗಳು. ಅಮ್ಮನ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲದು. ನಾವು ಅವರ ಋಣ ತೀರಿಸಲು ಎಷ್ಟು ಜನ್ಮ ಎತ್ತಿದ್ರು ಸಾಲದು. ಧನ್ಯವಾದಗಳು. ಶುಭ ಮುಂಜಾನೆ ಆಕಾಶವಾಣಿಗೆ. ವಿಶ್ವದ ಎಲ್ಲ ತಾಯಂದರಿಗೆ ಶುಭಾಶಯಗಳು. ಹಿತೈಷಿ ಕಲಾಕರಣಿ ಚಿನ್ಮಯಿ ನ್ಯಾಮತಿಯಿಂದ ಶುಭೋದಯ. ಅರ್ಪಿತಾ ನಾಯರ್ ಮೇಡಮ್ ರವರೇ, ಆಕಾಶವಾಣಿ ಭದ್ರಾವತಿಗೆ ಇಂದಿನ ವಿಶೇಷತೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇಂದಿನ ಪಂಕಜ ನಟರಾಜ್ ಅವರು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರು. ನನ್ನ ತಾಯಿ ನನ್ನ ಹೆಮ್ಮೆ, ಅವಳು ಸುಮತಿ, ಹೆಸರಿಗೆ ತಕ್ಕಂತೆ ಸುಮಧುರವಾದ ಮತಿಯಿಂದ ನಮ್ಮನ್ನ ಸಾಕಿ ಸಲುಹಿರುವುದು ತ್ಯಾಗದ ದ್ಯೋತಕವಾಗಿದ್ದಾಳೆ. ಧನ್ಯವಾದಗಳು. ದತ್ತಾತ್ರೇಯ ನೇತಾಜಿ ರಸ್ತೆ ನ್ಯಾಮತಿಯಿಂದ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಗುಡ್ ಮಾರ್ನಿಂಗ್ ಮೇಡಮ್, ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಅಂತ ಕಳಿಸಿದ್ರೆ. ವಿಶ್ವ ಅಮ್ಮಂದಿರ ದಿನದ ಪ್ರಯತ್ನ 7:15 ಮೂಡಿ ಬಂದ ಅಮ್ಮನ ಮಡಿಲು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದ್ದು. ಪಂಕಜ ನಟರಾಜ್ ಅವರು ಒಳ್ಳೆಯ ಸಂದೇಶವನ್ನ ನೀಡಿದ್ರು. ಅಶ್ವಿನಿ ಪ್ರತೀಪ್ ಚಿಕ್ಕನಲ್ಲೂರಿನಿಂದ ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತಾಯಂದಿರ ದಿನದ ಶುಭಾಶಯಗಳು. ತಾಯಿ ಋಣವನ್ನ ನಾವು 7 ಜನ್ಮದಲ್ಲೂ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಹೋಟೆಲ್ ಅಲ್ಲಿ ಊಟ ಮಾಡೋದಕ್ಕೆ ಹಣ ಬೇಕು, ತಾಯಿ ಕೈಯಿಂದ ಊಟ ಮಾಡೋದಕ್ಕೆ ಋಣ ಬೇಕು. ನಾವು ತಾಯಿ ಬಗ್ಗೆ ಬರೀ ಹೊಗಳಿದ್ರೆ ಮಾತ್ರ ಸಾಲದು. ಅವರು ಜೀವಂತವಾಗಿ ಇರುವಾಗಲೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವೇ ಮೇಡಮ್? ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭೋದಯ. ಅರ್ಪಿತಾ ನಾಯರ್ ಅವರಿಗೆ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ಈ ದಿನ ಬೆಳಗ್ಗೆ ಚಿಂತನ ಕರುಣಾಳು ಬಾಬಳಕೆ, ಹೆಲ್ತ್ ಹೆಮ್ಸ್ ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಸೂಪರ್. ನಿರೂಪಣೆ ಕೂಡ ತುಂಬಾ ಚೆನ್ನಾಗಿದೆ. ತಾಯಂದಿರ ದಿನಾಚರಣೆಯ ಬಗ್ಗೆ ಪಂಕಜ ನಟರಾಜ್ ರವರು ಬಹಳ ಅರ್ಥಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಆಗ್ತಾ ಇರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಈಗ ಪ್ರಸಾರ ಆಗ್ತಾ ಇರುವ ಭಾವಗೀತೆಗಳು ತುಂಬಾ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು. ಹಾಗೆಯೇ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು, ನಿಮಗೂ ಮತ್ತು ಆಕಾಶವಾಣಿಗೂ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಮಾಡುವ ನಮಸ್ಕಾರ ಅಂತ ಕಳಿಸಿದ್ರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಮುಂಜಾನೆ ಅರ್ಪಿತಾ ಮೇಡಮ್, ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಇಂದು ಎಲ್ಲಾ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ ಕಜ್ಜಗಿಯವರ ಕಥಾನಕ ಸೂಪರ್, ಸದ್ಯ ಆಸ್ಪತ್ರೆಯ ಆರೋಗ್ಯ ಮಾಹಿತಿ. ಹಾಗೆಯೇ 7:45 ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ಅದ್ಭುತವಾಗಿ ಮೂಡಿ ಬಂತು. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಆಗ್ತಿರುವ ಹಿಂದಿ ಕನ್ನಡ ಚಿತ್ರಗೀತೆಗಳು ತುಂಬಾನೇ ಚೆನ್ನಾಗಿದೆ, ಭಾವಗೀತೆಗಳು ಸುಮಧುರವಾಗಿದೆ. ಮುಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇವೆ ಅಂತ ಸಂದೇಶವನ್ನ ಕಳಿಸಿದ್ರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ನಿಂದ ಗುಡ್ ಮಾರ್ನಿಂಗ್, ಹ್ಯಾಪಿ ಮದರ್ಸ್ ಡೇ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ, ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ, ಅಮ್ಮ ನೀ ನಗುತ್ತಿರಬೇಕು, ಸದಾ ನನ್ನ ನಗಿಸುತ್ತಿರಬೇಕು, ನಿನ್ನಿಂದಲೇ ನನ್ನ ಜೀವನ, ನೀ ದೂರ ಹೋದರೆ ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ. ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಸೂರ್ಯನಾರಾಯಣ ದೇವಾಲಯದ ಬಗ್ಗೆ ಮಾಹಿತಿ, ಕರುಣಾಳು ಬಾಬಳಕೆ, ನೇಗಿಲ ಮಿಡಿತ, ಆರೋಗ್ಯ ಸೂತ್ರ, ಭಾಷಣ, ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ, ಭಾವಗೀತೆ ಎಲ್ಲವೂ ಅಮೋಘವಾಗಿದೆ. ಭಾವಗೀತೆಗಳು ತುಂಬಾ ಸೊಗಸಾಗಿ ಮೂಡಿ ಬಂದವು. ದಾವಣಗೆರೆಯಿಂದ ಚಂದಿಕಾ ನೇರಳಗುಂಡಿ, ವಿ ಸತ್ಯನಾರಾಯಣ, JH ಪಟೇಲ್ ಬಡಾವಣೆ, ಶಿವಮೊಗ್ಗದಿಂದ ಇಂದಿನ ಎಲ್ಲಾ ಕಾರ್ಯಕ್ರಮ ಸೂಪರ್, ಹ್ಯಾಪಿ ಮದರ್ಸ್ ಡೇ ಅಂತ ಕಳಿಸಿದ್ರಿ. ಸುಮಾ ವಿರೂಪಾಕ್ಷ ಹುರಕಡಲೆ ನ್ಯಾಮತಿಯಿಂದ ಶುಭೋದಯ. ಎಲ್ಲಾ ಅಮ್ಮಂದಿರಿಗೆ ಅಮ್ಮಂದಿರ ದಿನದ ಶುಭಾಶಯಗಳು. ಎಲ್ಲಾ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೇವೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಬೆಳಗಿನ ವಂದನೆಗಳು ಮೇಡಮ್. ಎಲ್ಲಾ ತಾಯಂದರಿಗೆ ಶುಭಾಶಯಗಳು. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ, ಅಮ್ಮನೇ ನಮಗೆಲ್ಲ ಅಂತ ಕಳಿಸಿದ್ರಿ. ನಮಸ್ಕಾರ. ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ತಾಯಿಯನ್ನ ಇವತ್ತು ಒಂದು ದಿನ ಮಾತ್ರ ನಾವು ನೆನಪಿಸಿಕೊಂಡ್ರೆ ಸಾಲದು, ತಾಯಿಯ ಋಣ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ.
ಅಮ್ಮ ನಮ್ಮ

0: ಪ್ರೀತಿಯಿಂದ ಹೊತ್ತು ಹೆತ್ತು ನಮ್ಮನ್ನ ಸಲಹಿ ಸಾಕಿದ್ದಾಳೆ. ಅವಳನ್ನ ನಾವು ಬದುಕಿರೋವರೆಗೂ ಪ್ರೀತಿಯಿಂದ ಕಾಣಬೇಕಾದದ್ದು ನಮ್ಮ ಕರ್ತವ್ಯ. ಅವಳನ್ನ ನಾವು ಜೀವನ ಪೂರ್ತಿ ನೆನಪಿಸಿಕೊಳ್ಬೇಕು. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರು ಒಳ್ಳೆಯ ಅತ್ಯುತ್ತಮವಾದಂತಹ ಸಂದೇಶವನ್ನ, ತಾಯಿಯ ಕುರಿತು ಕಳಿಸಿದಂತಹ ಎಲ್ಲ ಸಂದೇಶವನ್ನ ಇದೀಗ ಓದಿ ಆಯ್ತು. ಇದೀಗ ನಮ್ಮ ಕೇಳುಗರೆಲ್ಲರೂ ಕಾಯ್ತಾ ಇರುವಂತಹ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಕೂಡ ಆಗಿಯೇ ಬಿಡದು. ಕೇಳುಗರೆ, ತಡ ಮಾಡದೇನೆ ಕಾರ್ಯಕ್ರಮಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಜಾಹೀರಾತು.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ಕೇಳುಗರೇ, ಇದೀಗ ನಮ್ಮೆಲ್ಲ ಕೇಳುಗರು ಕಾತುರದಿಂದ ಕಾಯ್ತಾ ಇದ್ದಂತಹ ಕಾರ್ಯಕ್ರಮ ಇನ್ನೇನು ಶುರು ಮಾಡುವಂತಹ ಸಮಯ, ಅದೇ ಹಾಡು ಮಾತಾಡು. ಇಂದು ಭಾನುವಾರ, ಭಾನುವಾರದ ವಿಶೇಷ ಕಾರ್ಯಕ್ರಮ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಕತೆ. ನಿಮ್ಮ ಜೊತೆ ಕತೆ ಕಟ್ಟೋಣ, ಬನ್ನಿ. ಕೇಳಿದರೆ ಕತೆಯ ಅರ್ಧ ಭಾಗ ನಮ್ಮ ಕಡೆಯಿಂದ ಬರುತ್ತೆ, ಇನ್ನುಳಿದ ಅರ್ಧ ಭಾಗ ನೀವು ಯೋಚನೆ ಮಾಡಿ ಸಂದೇಶದ ಮೂಲಕ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬೇಕು ಅಂತ ಹೇಳ್ತಾ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ, 9481527200. 9481572600. ಇಲ್ಲಿಗೆ ನಾವು ನೀಡುವಂತಹ ಕತೆಯ ಉಳಿದ ಅರ್ಧ ಭಾಗವನ್ನ ನಮ್ಮ ಕೇಳುಗರು ಸಂದೇಶದ ಮೂಲಕ ಕಳುಹಿಸ್ಬೇಕು ಅಂತ ಹೇಳ್ತಾ ಕೇಳುಗರೇ, ನಮ್ಮ ಕೇಳುಗರೆಲ್ಲರೂ ಕೂಡ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ, ಆದ್ರೆ ಯಾರು ಕೂಡ ಸಂದೇಶವನ್ನ ಕಳಿಸೋದಕ್ಕೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಸಂದೇಶನ ಕಳಿಸೋದಿಲ್ಲ. ಆದ್ರೆ ಇವತ್ತು ಭಾನುವಾರ ಎಲ್ಲರೂ ಕೂಡ ಫ್ರೀ ಇರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಬರೀ ಕೇಳೋದಷ್ಟೇ ಅಲ್ಲ, ನೀವು ಕೂಡ ಭಾಗವಹಿಸಿ ನಮ್ ಜೊತೆಗೆ ನಾವು ನೀವು ಮಾತಾಡ್ಕೊಂಡು ಹಾಡುಗಳನ್ನ ಕೇಳ್ಕೊಂಡು ಕಥೆಯನ್ನ ಏನಿರಬಹುದು, ಅದರ ನೀತಿ ಏನಿರಬಹುದು ಅಂತ ಎಲ್ಲವನ್ನ ಕೂಡ ತಿಳಿಯೋಣ ಅಂತ ಹೇಳ್ತಾ ಇದೀಗ ಕಥೆಯನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಹಾಡು ಮಾತಾಡು ಅಂತ ಅಂದ್ರೆ ಮೊದಲಿಗೆ ಏನ್ ಬರುತ್ತೆ, ಹಾಡು. ಹಾಗಾಗಿ ಒಂದು ಚಂದದ ಹಾಡನ್ನ ಕೇಳ್ಕೊಂಡು ಬರೋಣ ಅಲ್ವಾ. ಹಾಡನ್ನ ಕೇಳ್ಕೊಂಡು ಬಂದ ನಂತರ ಕಥೆಯನ್ನ ಹೇಳ್ತೀನಿ ಅಂತ ಹೇಳ್ತಾ ಇದೀಗ ಮೂಡಿ ಬರ್ತಾ ಇದೆ ಒಂದು ಚಂದದ ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

ಸಮಯಾಗಿದೆ 10:09. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಹಾಡು ಮಾತಾಡು ಕಾರ್ಯಕ್ರಮವನ್ನು ಕೇಳುಗರೆ ಇದೀಗ ತಡ ಮಾಡಿದ್ದೀನಿ. ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದ ಇಂದಿನ ವಿಶೇಷತೆ ಕಥೆ ನಿಮ್ಮ ಜೊತೆ ಕಥೆ ಕಟ್ಟೋಣ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಇದೀಗ ಕಥೆಯ ಮೊದಲ ಭಾಗವನ್ನ ನಾನು ಹೇಳ್ತೀನಿ, ಇನ್ನುಳಿದ ಭಾಗವನ್ನ ನೀವು ಸಂದೇಶದ ಮೂಲಕ ನಮಗೆ ಟೈಪ್ ಮಾಡಿ ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಅಂತ ಹೇಳ್ತಾ ವಾಟ್ಸಪ್ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481527600 9481572600. ಇಲ್ಲಿಗೆ ನಿಮ್ಮ ಉಳಿದ ಅರ್ಧ ಭಾಗದ ಕಥೆ ನಮಗೆ ಬರಲಿ ಅಂತ ಹೇಳ್ತಾ ಕೆಳಗೊರೆ ಮೊದಲಿಗೆ ಹೇಳ್ತಾ ಇದ್ದೀನಿ, ಕತೆ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂತ ಅಂದ್ರೆ ಮತ್ತೊಮ್ಮೆ ಕೇಳಿ ನಾನು ಖಂಡಿತ ನಿಮಗೆ ಈ ಕಥೆಯನ್ನ ಹೇಳ್ತೀನಿ. ಇಂದು ಒಂದೇ ಒಂದು ಕಥೆಯನ್ನ 1 ಗಂಟೆಯ ಸಮಯ ಇದೆ ನಮಗೆ, ಆರಾಮಾಗಿ ಯೋಚನೆ ಮಾಡಿ ಏನಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ ಇದ್ದೀಗ. ಕಥೆ ಏನಪ್ಪ ಅಂತ ಅಂದ್ರೆ, ಒಂದು ದಟ್ಟವಾದಂತಹ ಕಾಡಿರುತ್ತೆ, ಆ ಕಾಡಿನಲ್ಲಿ ಬಲಿಷ್ಠವಾದಂತಹ ಸಿಂಹ ವಾಸ ಮಾಡ್ತಾ ಇರುತ್ತೆ. ಒಂದು ದಿನ ಸಿಂಹ ಮರದ ಕೆಳಗೆ ಗಾಢ ನಿದ್ರೆಯಲ್ಲಿರುತ್ತೆ. ಅದು ನಿದ್ರೆಯಲ್ಲಿ ಆರಾಮಾಗಿ ಮಲ್ಕೊಂಡಿತ್ತು. ಆಗ ಏನಾಗುತ್ತೆ ಅಂತ ಅಂದ್ರೆ,

ಒಂದು ಪುಟ್ಟ ಇಲಿ ಮರಿ ಆಟ ಆಡ್ತಾ ಆಟ ಆಡ್ತಾ ಸಿಂಹದ ಮೇಲೆ ಹೋಗಿ ಹತ್ತಿ ಕುತ್ಕೊಳ್ಳುತ್ತೆ. ಏನಿದು, ನನ್ನ ಮೈ ಮೇಲೆ ಏನೋ ಇದೆಯಲ್ಲ ಅಂತ ಗಾಢವಾಗಿ ನಿದ್ರೆ ಮಾಡ್ತಾ ಇದ್ದಿದ್ದಂತಹ ಸಿಂಹ ಸಡನ್ ಆಗಿ ಎದ್ದಿ ನೋಡತ್ತೆ. ಅದರ ನಿದ್ದೆ ಭಂಗ ಆಗತ್ತೆ. ಇಲಿಯನ್ನ ನೋಡಿದಂತಹ ಸಿಂಹ ತುಂಬಾನೇ ಕೋಪ ಮಾಡ್ಕೊಂಡ್ಬಿಟ್ಟು ಇಲಿಯನ್ನ ಹಿಡಿದು, ನನ್ನ ನಿದ್ರೆಯನ್ನ ನೀನು ಕೆಡ್ಸಿದ್ಯಾ, ಈಗ ನಿನ್ನನ್ನ ನಾನು ತಿಂದು ಬಿಡ್ತೀನಿ ಅಂತ ಘರ್ಜನೆ ಮಾಡುತ್ತೆ. ಆಗ ಪಾಪ ಚಿಕ್ಕ ಇಲಿಮರಿ ಅಲ್ವಾ, ಚಿಕ್ಕ ಇಲಿಮರಿ ಭಯ ಪಡ್ಕೊಂಡು ಕೈ ಜೋಡಿಸಿ, ರಾಜ ಈ ಬಾರಿ ನನ್ನನ್ನ ಬಿಟ್ಟು ಬಿಡಿ, ಒಂದು ದಿನ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೆ. ಇಲಿಯ ಮಾತನ್ನ ಕೇಳಿದಂತಹ ಸಿಂಹ ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಏನು, ನೀನು ನನಗೆ ಸಹಾಯ ಮಾಡ್ತೀಯಾ? ಅಹ್ಹಾ ಅಂತ ನಗತ್ತೆ. ಯಾಕೆ ನಗತ್ತೆ? ಪುಟ್ಟ ಇಲಿಮರಿ ಅಷ್ಟು ಬಲಿಷ್ಠವಾದಂತಹ ಸಿಂಹಕ್ಕೆ ಹೇಗ್ ಸಹಾಯ ಮಾಡೋದಕ್ ಸಾಧ್ಯ ಅಂತ ಅನ್ಬಿಟ್ಟು ಸಿಂಹ ಜೋರಾಗಿ ನಗತ್ತೆ. ಹಾಗಾದ್ರೆ ಕೇಳುಗರೆ, ಇಷ್ಟೇ ಕಥೆಯ ಮೊದಲ ಭಾಗ ಇದೆ. ಯಾವ ರೀತಿ ಇಲಿ ಸಿಂಹಕ್ಕೆ ಸಹಾಯ ಮಾಡುತ್ತೆ ಅನ್ನುವಂತಹ ಯೋಚನೆಯನ್ನ ನೀವು ಮಾಡಿ ಸಂದೇಶವನ್ನ ಕಳಿಸ್ಬೇಕು. ಗೊತ್ತಾಯ್ತು ಅಲ್ವಾ ಕೇಳುಗರೆ, ಕಥೆಯ ಮೊದಲ ಭಾಗ ಇಷ್ಟೇ. ಒಂದು ದಟ್ಟವಾದ ಬಲಿಷ್ಠವಾದ ಕಾಡಿನಲ್ಲಿ, ದೊಡ್ಡ ಅರಣ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಸಿಂಹ ನಿದ್ರೆ ಮಾಡ್ತಾ ಇದ್ದಾಗ ಪುಟ್ಟ ಇಲಿಮರಿ ಅದರ ಮೈ ಮೇಲೆ ಹತ್ತಿ ಕುತ್ಕೊಳ್ಳುತ್ತೆ. ಇದರಿಂದ ಸಿಂಹದ ನಿದ್ರೆ ಭಂಗ ಆಗತ್ತೆ. ಆಗ ಕೋಪಗೊಂಡಂತಹ ಸಿಂಹ ಇಲಿಯನ್ನ, ನಾನು ನಿನ್ನನ್ನ ತಿಂದು ಬಿಡ್ತೀನಿ, ನಿನ್ನ ಸಾಯಿಸ್ತೀನಿ, ನನ್ನ ನಿದ್ರೆಯನ್ನ ನೀನು ಕೆಡ್ಸಿದೀಯಾ ಅಂತ ಅಂದಾಗ ಇಲಿಮರಿ ಹೇಳತ್ತೆ, ಅಯ್ಯೋ ಇದೊಂದು ಬಾರಿ ಬಿಟ್ಟು ಬಿಡಿ ರಾಜನೇ, ನಾನು ನಿಮಗೆ ಒಂದು ಅಲ್ಲ ಒಂದು ದಿನ ಸಹಾಯವನ್ನ ಮಾಡ್ತೀನಿ ಅಂತ. ಇಲಿಮರಿ ನನಗ್ ಸಹಾಯ ಮಾಡುತ್ತಾ ಅಂತ ಆ ಒಂದು ಮಾತನ್ನ ಕೇಳಿ ಜೋರಾಗಿ ಸಿಂಹ ನಗುತ್ತೆ. ಹಾಗಾದ್ರೆ ಆ ಇಲಿ ಮರಿ ಸಿಂಹಕ್ಕೆ ಯಾವ ರೀತಿ ಸಹಾಯ ಮಾಡಬಹುದು? ಯೋಚನೆ ಮಾಡಿ ಆರಾಮಾಗಿ ನಿಧಾನಕ್ಕೆ ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ, ಹಾಗೇನೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೂಡ ಕೇಳ್ಕೊಂತ ಹೋಗೋಣ, ಕಥೆಯನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಇದೀಗ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಂದದ ಗೀತೆ ನಿಮಗಾಗಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿಯಲ್ಲಿ.

ಸಮಯವಾಗಿದೆ 10:18. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಹಾಡು ಮಾತಾಡು ಕಾರ್ಯಕ್ರಮವನ್ನ ಕಥೆಯ ಮೊದಲ ಭಾಗವನ್ನ ನೀಡಿದ್ದೆ. ನಮ್ಮ ಕೇಳುಗರೆಲ್ಲರಿಗೂ ಕೂಡ ಕಥೆಯ ಮುಂದಿನ ಭಾಗವನ್ನ ಸಂದೇಶದ ಮೂಲಕ ಕಳಿಸ್ತಾ ಇದ್ದಾರೆ. ನಮ್ಮ ಕೇಳುಗರ ಸಂದೇಶವನ್ನ ಇದೀಗ ಓದುವಂತಹ ಸಮಯ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮೇಡಮ್. ಇವತ್ತು ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶುಭೋದಯ ಆಕಾಶವಾಣಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಕಾಫಿ ಆಯ್ತಾ? ನಮ್ದು ಆಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ತಾಯಿಯ ಬಗ್ಗೆ ಹೇಳೋದಕ್ಕೆ ಯಾವುದೇ ಪದವು ಕಡಿಮೆ ಆಗುತ್ತೆ. ತಾಯಿಯ ಮಮತೆಯ ಬಗ್ಗೆ ಸಮುದ್ರಕ್ಕೆ ಹೋಲಿಸೋದು ಸಹ ಕಡಿಮೆ ಆಗ್ತದೆ. ಈ ದಿನದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ಆರೋಗ್ಯ ಮಾಹಿತಿ, ಚಲನಚಿತ್ರ ಗೀತೆಗಳು ನಮಗೆ ಇಷ್ಟವಾದವು. ಧನ್ಯವಾದಗಳು. ವಿಶ್ವನಾಥ ಭಾವಿ, ಲಕ್ಷ್ಮೀನಾರಾಯಣ ಭಾವಿ, ಜಲಜಾಕ್ಷಿ, ಮಲ್ಲೇಶ್ವರ ನಗರ, ಶಿವಮೊಗ್ಗದಿಂದ. ಅನಿಲ್ ಕುಮಾರ್, ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಸಿಂಹವನ್ನ ಬಲೆ ಹಾಕಿದಾಗ ಇಲಿಮರಿ ಆ ಬಲೆಯನ್ನ ಕೊಚ್ಚಿ ಕೊಚ್ಚಿ ಆ ಬಲೆಯನ್ನ ಹಾಳು ಮಾಡಿ ಸಿಂಹಕ್ಕೆ ಸಹಾಯ ಮಾಡುತ್ತೆ. ಆಶಾರಾಮ್, ಶಿವಮೊಗ್ಗದಿಂದ. ಸಿಂಹ ಒಂದು ದಿನ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಇಲಿ ಬಂದು ಬಲೆ ಕತ್ತರಿಸಿ ಸಹಾಯವನ್ನ ಮಾಡುತ್ತೆ. ಮುಂದೊಂದು ದಿನ ಕಾಡಿನಲ್ಲಿ ಬೇಟೆಗಾರರು ಬಲೆಯನ್ನ ಹಾಕಿರ್ತಾರೆ. ಆ ಬಲೆಯನ್ನ ಸಿಂಹವು ಸಿಕ್ಕಿ ಹಾಕಿಕೊಳ್ಳುತ್ತೆ. ಆ ಬಲೆಯಲ್ಲಿ ಸಿಂಹ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆಗ ಇಲಿ ಬಂದು ಆ ಬಲೆಯನ್ನ ಕಡಿದು ಸಿಂಹಕ್ಕೆ ಸಹಾಯ ಮಾಡುತ್ತೆ. ಮುರಳೀಧರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದೆ. ಹಂಪಣ್ಣ ನ್ಯಾಮತಿಯಿಂದ, ಸಿಂಹಕ್ಕೆ ಒಮ್ಮೆ ಬೇಟೆಗಾರ ಬಲೆಯನ್ನ ಹಾಕಿ ಬಂಧಿಸಿರ್ತಾರೆ. ಆಗ ಸಿಂಹ ಇಲಿಯನ್ನ ನೆನಪಿಸಿಕೊಳ್ಳುತ್ತೆ. ಆಗ ಇಲಿ ಬಂದು ಆ ಬಲೆಯನ್ನ ಕಡಿದು ಸಿಂಹ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮಮತಾ ಭದ್ರಾವತಿಯಿಂದ, ಸಿಂಹ ಇಲಿಯನ್ನ ಬಿಡುತ್ತೆ. ಒಂದು ದಿನ ಕಾಡಿನಲ್ಲಿ ಬೇಟೆಗಾರರು ಹಾಕಿದ ಬಲೆಯಲ್ಲಿ ಸಿಂಹ ಸಿಕ್ಕಾಕಿಕೊಂಡಿರುವಾಗ ಇಲಿ ಆ

ಹೊಳೆಯನ್ನ ಕಡಿದು ಸಿಂಹವನ್ನ ಬಿಡಿಸುತ್ತೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಸಿಂಹ ಬಲೆಗೆ ಸಿಕ್ಕಿಕೊಂಡಾಗ ಇಲಿ ಬಲೆಯನ್ನ ಕಚ್ಚಿ ಕಚ್ಚಿ ಬಿಡಿಸುತ್ತೆ ಅಂತ ಕಳಿಸಿದ್ರೆ, ಸುಮಾ ವಿರೂಪಾಕ್ಷ ಹುರಕಡಲೆ ನ್ಯಾಮತಿಯಿಂದ ಬೇಟೆಗಾರರು ಬೀಸಿದ ಬಲೆಯಲ್ಲಿ ಸಿಂಹ ಬೀಳುತ್ತೆ, ಆಗ ಇಲಿ ಬಲೆಯನ್ನ ಕಚ್ಚಿ ತುಂಡು ಮಾಡಿ ಬಿಡಿಸುತ್ತೆ. ಬಿ ಸತ್ಯನಾರಾಯಣ, ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುತ್ತೆ, ಬಲೆಯಲ್ಲಿ ಸಿಕ್ಕಿಕೊಂಡಾಗ ಸಹಾಯ ಮಾಡುತ್ತೆ, ಬಲೆಯನ್ನ ಕಚ್ಚಿ ಬಿಸಾಕುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಒಮ್ಮೆ ಸಿಂಹ ಬಲೆಯಲ್ಲಿ ಸಿಲುಕಿದಾಗ ಇಲಿ ಸಹಾಯ ಮಾಡುತ್ತೆ, ಅದಕ್ಕೆ ಹೇಳೋದು ಯಾರನ್ನೂ ಕಡೆಗಣಿಸಬಾರದು ಅಂತ. ವೀಣಾ ಪೂರ್ಣ ಪ್ರಜ್ಞ ಲೇಔಟ್ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಒಮ್ಮೆ ಬೇಟೆಗಾರ ಬಂದು ಸಿಂಹವನ್ನ ಬಲೆಯಲ್ಲಿ ಸಿಕ್ಕಾಕಿಸಿರುತ್ತಾನೆ, ಆಗ ಅಲ್ಲಿಗೆ ಇಲಿ ಬರುತ್ತೆ. ಸಿಂಹ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರೋದನ್ನ ನೋಡಿ ತನ್ನ ಹಲ್ಲುಗಳಿಂದ ಬಲೆಯನ್ನ ಕಟ್ ಮಾಡಿ ಸಿಂಹವನ್ನ ಬಿಡುಗಡೆ ಮಾಡುತ್ತೆ ಅಂತ ಕಳಿಸಿದ್ರೆ, ಸಿಂಹದ ಕೈಗೆ ಸಿಕ್ಕ ಇಲಿ ಹೇಳುತ್ತೆ, ನಿನ್ನ ಕಷ್ಟಕಾಲದಲ್ಲಿ ಸಹಾಯ ಮಾಡ್ತೇನೆ. ಪುಟ್ಟ ಇಲಿ ಯಾವ ರೀತಿ ಸಹಾಯ ಮಾಡ್ತದೆ ಅಂದ್ರೆ, ಕಾಡಿನಲ್ಲಿ ಬೇಡರು ಬಲೆಯನ್ನ ಹಾಕಿರ್ತಾರೆ, ಆಗ ಸಿಂಹ ಅದರೊಳಗೆ ಸಿಕ್ಕಾಕೊಂಡಿರುತ್ತೆ, ಅದರ ರಕ್ಷಣೆಗಾಗಿ ಕೂಗಿಕೊಳ್ತಾ ಇರುತ್ತೆ, ಆಗ ಇಲಿಯು ಓಡಿ ಬಂದು ಬಲೆಯನ್ನ ಕಡಿದು ಹಾಕುತ್ತೆ, ಆ ಸಿಂಹನ ರಕ್ಷಣೆ ಮಾಡುತ್ತೆ. ಸಿಂಹ ಇಲಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೆ. ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರೆ, ಶಾಂತಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ನೀವು ಕೇಳುತ್ತಿರುವುದು ಪ್ರಸಿದ್ಧವಾದ ಸಿಂಹ ಮತ್ತು ಇಲಿ ಕಥೆ. ಸಿಂಹವು ಇಲಿಯನ್ನ ಸಾಯಿಸೋದಕ್ಕೆ ಹೋದಾಗ ಇಲಿ ಪ್ರಾಣ ಭಿಕ್ಷೆಯನ್ನ ಬೇಡಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತೆ. ಮುಂದೆ ಒಂದು ದಿನ ಸಿಂಹ ಸಂಕಷ್ಟಕ್ಕೆ ಸಿಲುಕಿದಾಗ ಇಲಿ ಹೇಗೆ ಸಹಾಯ ಮಾಡ್ತದೆ ಅಂದ್ರೆ, ಒಂದು ದಿನ ಬೇಟೆಗಾರರು ಕಾಡಿನಲ್ಲಿ ಬಲೆ ಬೀಸುತ್ತಾರೆ, ಸಿಂಹವು ಆ ಬಲೆಯಲ್ಲಿ ಸಿಲುಕಿಕೊಂಡು ಹೊರ ಬರಲಾರದೆ ಗರ್ಜನೆ ಮಾಡ್ತಾ ಇರುತ್ತೆ. ಸಿಂಹದ ಗರ್ಜನೆಯನ್ನ ಕೇಳಿದ ಇಲಿ ತಕ್ಷಣ ಅಲ್ಲಿಗೆ ಓಡಿ ಬರುತ್ತೆ, ತನ್ನ ಚೂಪಾದ ಹಲ್ಲುಗಳಿಂದ ಬೇಟೆಗಾರರ ಬಲೆಯನ್ನ ಕತ್ತರಿಸಿ ಸಿಂಹ ಬಲೆಯಿಂದ ಮುಕ್ತವಾಗುವಂತೆ ಮಾಡುತ್ತೆ. ಹಾಗೇನೆ ನೀತಿಯನ್ನ ಕೂಡ ಕಳಿಸಿದ್ದಾರೆ. ನೀತಿಯನ್ನ ಕೊನೆಯಲ್ಲಿ ಓದೋಣ ಅಂತ ಹೇಳ್ತಾ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ, ಇಲಿಮರಿ ದೊಡ್ಡದಾದ ಮೇಲೆ ಸಿಂಹ ಮಲಗಿದಾಗ ಅದರ ಮೈ ಮೇಲೆ ಕುಳಿತಿರುವ ನೊಣಗಳನ್ನ ಸಾಯಿಸುತ್ತೆ ಅಂತ ಕಳಿಸಿದ್ದಾರೆ. ಹುಲಿ ಕಚಗುಳಿ ಇಟ್ಟಂತೆ ಆಗಿರಬಹುದು, ಹುಲಿ ಅಲ್ಲ ಸಿಂಹ, ಸಿಂಹಕ್ಕೆ ಕಚಗುಳಿ ಇಟ್ಟಂತೆ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಪದ್ಮಶ್ರೀಧರ್ ಪನಗಾಟಿ ಅನಂತಕುಮಾರ್ ಮೂಡಲ ವಿಠಲಪುರ ಶಿವಮೊಗ್ಗದಿಂದ, ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ, ಮುಂದೊಂದು ದಿನ ಬೇಟೆಗಾರನ ಕೈಯಲ್ಲಿ ಸಿಕ್ಕಿಕೊಂಡಾಗ ಇಲಿಯವಾಗ ಬಲೆಯಿಂದ ಹೊರಬರಲು ಸಹಾಯ ಮಾಡುತ್ತೆ. ಇಲಿ ಸಿಂಹ ಮಲಗಿರುವಾಗ ಶತ್ರುಗಳು ಹತ್ತಿರ ಬರದಂತೆ ಕಾವಲಾಗಿರುತ್ತೆ. ನಂತರ ಸಿಂಹಕ್ಕೆ ಮಳೆ ಗಾಳಿ ಸಿಡಿಲುಗಳು ಮುನ್ಸೂಚನೆ ನೀಡುತ್ತೆ. ಹಾಗೆ ಸಿಂಹ ಬೇಟೆಗಾರನ ಬಲೆಯಲ್ಲಿ ಸಿಲುಕಿದಾಗ ಬಲೆಯನ್ನ ತುಂಡರಿಸಿ ಬಿಡುಗಡೆ ಮಾಡುತ್ತೆ. ಹಾಗೆಯೇ ಸಿಂಹಕ್ಕೆ ಬೇಸರವಾದಾಗ ಹಾಡು ಕಥೆ ತಮಾಷೆ ಹೇಳಿ ಮನರಂಜಿಸುತ್ತೆ. ವಿಶ್ವಾಸ ಸವಳಂಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಂಹ ಒಂದು ದಿನ ಬೇಟೆಗಾರರ ಬಲೆಯನ್ನ ಹಾಕಿರ್ತಾರೆ, ಆದ ಕಾರಣ ಆ ಬಲೆಯನ್ನ ಇಲಿ ಮರಿ ಕಚ್ಚಿ ಬಿಸಾಕತ್ತೆ. ಆಗ ಹೇಳ್ತದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಯ್ಯ ಗಾದೆಯನ್ನ ತೋರಿಸುತ್ತೆ. ಶಾನುಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ ಒಳಗೊಂದಿ ಹೂವಿನ ಹಡಗಲಿ ತಾಲೂಕಿನಿಂದ. ಹಾಗೇನೆ ಸಿಂಹ ಒಂದು ದಿನ ಬಲೆಯಲ್ಲಿ ಕಥೆಯನ್ನ ಮುಂದಿನ ಭಾಗವನ್ನ ಕಳಿಸಿದ್ರೆ, ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಶಿಕಾರಿಗೆ ಬಂದಾಗ ಆಕಸ್ಮಿಕವಾಗಿ ಸಿಂಹ ಬಲೆಗೆ ಬೀಳುತ್ತೆ, ಆಗ ಇಲಿಯನ್ನ ಕರೆದಾಗ ಬಂದು ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನ ಕಚ್ಚಿ ಹುಲಿಯನ್ನ ಸಿಂಹವನ್ನ, ಹುಲಿ ಅಲ್ಲ ಕೇಳುಗರೆ, ಸಿಂಹವನ್ನ ಹೊರಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕೇಳುಗರೆ, ನಿಮ್ಮ ಸಂದೇಶಗಳನ್ನ, ಮತ್ತಷ್ಟು ಸಂದೇಶಗಳು ಬಂದು ತಲುಪಿದೆ, ಸಂದೇಶಗಳನ್ನ ಓದ್ತೀನಿ. ಮತ್ತೊಂದು ಚಂದದ ಗೀತೆಯನ್ನ ಕೇಳ್ಕೊಂಡು ಬರೋಣ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ.

ಸಮಯಾಗಿದೆ 10:30. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಹಾಡು ಮಾತಾಡು ಕಾರ್ಯಕ್ರಮವನ್ನು ನಮ್ಮ ಕೇಳುಗರ ಸಂದೇಶ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ ಸಿಂಹನಿಗೆ ಬೇಟೆಗಾರರು ಬಲೆ ಹಾಕಿದಾಗ ಆ ಇಲಿ ನೂರಾರು ಇಲಿಗಳನ್ನ ಕರೆದುಕೊಂಡು ಬಂದು ಆ ಬಲೆಯನ್ನ ಕಚ್ಚಿ ಕಚ್ಚಿ ಸಿಂಹವನ್ನ ಬಿಡಿಸುತ್ತೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ಮೇಡಮ್. ಆಕಾಶವಾಣಿಯ ಎಲ್ಲ ಕಲಾವಿದರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಇನ್ನು ಕಥೆಯಲ್ಲಿ ಕಾಡಿನ ರಾಜ ಸಿಂಹ ಹೀಗೆ ಒಂದು ದಿನ ಬೇಟೆಗಾಗಿ ಸಂಚರಿಸುತ್ತಿರುವಾಗ

ಅರಣ್ಯ ಇಲಾಖೆಯವರು ಇರಿಸಿದಂತಹ ಬಲೆಯೊಳಗೆ ಸಿಕ್ಕಾಕಿಕೊಳ್ಳುತ್ತೆ. ಸಿಂಹ ಹೊರಗೆ ಬರಲಾರದೆ ಸಂಕಟವನ್ನ ಪಡ್ತಾ ಇರುತ್ತೆ. ಇಲ್ಲಿಗೆ ಇದು ಗೊತ್ತಾಗಿ ತನ್ನನ್ನ ತಿನ್ನದೆ ಬಿಟ್ಟ ಸಿಂಹಕ್ಕೆ ಸಹಾಯ ಮಾಡಬೇಕು ಅಂತ ಓಡಿ ಬಂದು ತನ್ನ ಹಲ್ಲಿನಿಂದ ಬಲೆಯನ್ನ ಕಚ್ಚಿ ಚೂರು ಮಾಡುತ್ತೆ. ಸಿಂಹಕ್ಕೆ ಹೊರಗೆ ಬರೋದಕ್ಕೆ ಸಹಾಯವನ್ನ ಮಾಡುತ್ತೆ. ಸಿಂಹಕ್ಕೆ ತುಂಬಾ ಖುಷಿಯಾಗುತ್ತೆ. ಅವತ್ತಿನಿಂದ ಇಲಿಯನ್ನ ತನ್ನ ಸ್ನೇಹಿತನಂತೆ ನೋಡಿಕೊಳ್ಳುತ್ತೆ. ಸಿಂಹದ ಜೊತೆಯಲ್ಲಿಯೇ ಸದಾ ಇಲಿ ಇರುತ್ತೆ. ಯಾರನ್ನ ಕೂಡ ಕಡೆಗಣಿಸಬಾರದು, ಇದು ಈ ಕಥೆಯ ನೀತಿ ಅಂತ ಕಲಿಸುತ್ತೆ. ಸಿಂಹ ಒಂದು ದಿನ ಬೇಟೆಗಾರನ ಬಲೆಯಲ್ಲಿ ಬೀಳುತ್ತೆ. ಆಗ ಇಲಿಯು ಸಿಂಹವು ಬಲೆಯಲ್ಲಿ ಬಿದ್ದುದನ್ನ ನೋಡಿ, ರಾಜನೇ ನಾನು ಈಗ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳುತ್ತೆ. ಇಲಿಯು ಬೇಟೆಗಾರ ಬರುವ ಮೊದಲೇ ಬಲೆಯನ್ನ ತನ್ನ ಬಾಯಿಯಿಂದ ಕತ್ತರಿಸುತ್ತೆ. ಆಗ ಸಿಂಹ ಬೇಟೆಗಾರನ ಕೈಯಿಂದ ಪಾರಾಗುತ್ತೆ. ಆದ್ದರಿಂದ ಚಿಕ್ಕದಾದರೂ ಇಲಿಯು ಸಿಂಹಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾವಾಗಲೂ ಸಣ್ಣದು ಚಿಕ್ಕದು ಎಂದು ತಾತ್ಸಾರ ಮಾಡಬಾರದು. ಚಿಕ್ಕದಾದರೂ ಯಾವಾಗ ಅದರ ಸಹಾಯ ನಮಗೆ ಒದಗುತ್ತದೋ ಎಂಬುದು ಗೊತ್ತಾಗೋದಿಲ್ಲ. ಬಲೆಯಲ್ಲಿ ಬಿದ್ದ ಸಿಂಹ ಈಗ ಇಲಿಯನ್ನ ಕಂಡು ನನಗೆ ಜೀವದಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತು ಪ್ರತಿಮಾನಾಯಕ್ ಶಿವಮೊಗ್ಗದಿಂದ. ಹೀಗೆ ಒಂದು ದಿನ ಬೇಟೆಗಾರನ ಬಲೆಯಲ್ಲಿ ಸಿಂಹ ಬಂದಿಯಾಗುತ್ತೆ. ಆಗ ಇಲಿಯು ಬಲೆಯನ್ನ ಕಡಿದು ಸಿಂಹವನ್ನ ಬಿಡಿಸುವ ಮೂಲಕ ಸಹಾಯವನ್ನ ಮಾಡುತ್ತೆ. ರಾಧಾನಿಧಿಗೆಯಿಂದ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಸಂದೇಶವನ್ನ ನೀತಿಯನ್ನ ಕಳಿಸಿದ್ರೆ, ಸಿಂಹಕ್ಕೆ ಕಾಯಿಲೆ ಆದಾಗ ಇಲಿ ತನ್ನ ಹಿರಿಯ ಇಲಿ ಡಾಕ್ಟರ್ ಅನ್ನ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡುತ್ತೆ. ಹಾಗೆಯೇ ತನ್ನ ಕಿವಿಗಳಿಂದ ಸಿಂಹಕ್ಕೆ ಗಾಳಿಯನ್ನ ಬೀಸುತ್ತೆ. ಮಾತ್ರೆ ಟಾನಿಕ್ ಕೊಟ್ಟು ಉಪಚರಿಸುತ್ತದೆ. ಸಿಂಹ ಬೇಗನೆ ಗುಣವಾಗುತ್ತೆ. ವಿಶ್ವಾಸ ಸವಳಂಗದಿಂದ ಕಥೆಯನ್ನ ಕಳಿಸಿದ್ರೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಕಥೆ ಚೆನ್ನಾಗಿದೆ, ಒಳ್ಳೆಯ ಸಂದೇಶ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರು ಕೂಡ ಸರಿಯಾದ ಕಥೆಯ ಉಳಿದ ಭಾಗವನ್ನ ಸಂದೇಶದ ಮೂಲಕ ಕಳಿಸಿದ್ದಾರೆ. ಹೌದು, ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಾಕಿಕೊಳ್ಳುತ್ತೆ. ಅದು ಹೊರ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಜೋರಾಗಿ ಗರ್ಜನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ತನ್ನ ಅಳಲನ್ನ ಅದು ಪ್ರಾರಂಭಿಸುತ್ತೆ. ಆಗ ಅದೇ ಸಮಯದಲ್ಲಿ ಇಲಿ ಬಂದು ನೋಡಿದಾಗ ಬಲೆಯಲ್ಲಿದ್ದ ಸಿಂಹವನ್ನ ನೋಡಿ ತಕ್ಷಣ ಬಲೆಯ ಹಗ್ಗಗಳನ್ನ ತನ್ನ ಚಿಕ್ಕ ಹಲ್ಲಿನಿಂದ ಕಚ್ಚತೊಡಗಿತು, ಅಂದ್ರೆ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಬಲೆ ಕಿತ್ಕೊಂಡು ಹೋಗುತ್ತೆ. ಆಗ ಆ ಸಿಂಹ ಕೂಡ ಬಲೆಯಿಂದ ಮುಕ್ತವಾಗುತ್ತೆ. ಆಗ ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಗುತ್ತೆ. ಏನಂತ, ಚಿಕ್ಕವರನ್ನ ಎಂದಿಗೂ ಕೂಡ ಕಡಿಮೆ ಅಂದಾಜು ಮಾಡಬಾರದು ಅಂತ. ಅದಕ್ಕೆ ತನ್ನ ತಪ್ಪಿನ ಅರಿವಾಗಿ ಇಲಿ ಮರಿಗೆ ಧನ್ಯವಾದವನ್ನ ಹೇಳುತ್ತೆ. ಕೇಳಿದರೆ ಕಥೆ ಏನು ಸುಲಭನೇ ಇತ್ತು. ಹಾಗೆಯೇ ನೀತಿ ತುಂಬಾ ದೊಡ್ಡದಾಗಿದೆ. ನಾವು ಅರ್ಥ ಮಾಡಿಕೊಂಡ್ರೆ ಯಾರನ್ನ ಕೂಡ ಸಣ್ಣವರು ಅಂತ ತಿರಸ್ಕಾರ ಮಾಡಬಾರ್ದು. ಸಹಾಯ ಮಾಡುವಂತಹ ಮನಸ್ಸು ನಮ್ದಾಗಿರ್ಬೇಕು ಅಷ್ಟೇ. ಆ ಸಿಂಹ ಅವತ್ತು ಇಲಿಯ ಮಾತನ್ನ ಕೇಳದೆ ಅದನ್ನ ಸಾಯಿಸ್ಬಿಟ್ಟಿದ್ರೆ, ಅದನ್ನ ತಿಂದು ಬಿಟ್ಟಿದ್ರೆ, ಇಂದು ಅದೇ ಸಿಂಹಕ್ಕೆ ಇಲಿಯಿಂದ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೌದಲ್ವಾ? ಇಲಿಯ ಮಾತನ್ನ ಕೇಳಿ ನಕ್ಕಂತಹ ಸಿಂಹ ಇಂದು ಇಲಿಗೆ ಧನ್ಯವಾದವನ್ನ ಹೇಳ್ತು. ಯಾಕೆ? ಜೀವದಾನ ಮಾಡಿದ್ದಕ್ಕೆ. ಈಗಾಗಲೇ ನಮ್ಮ ಕೇಳುಗರು ಹೇಳಿದ್ರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಗಾದೆಯನ್ನ ನೆನಪು ಮಾಡತ್ತೆ ಅಂತ. ಖಂಡಿತ ಹೌದು. ಯಾರನ್ನ ಕೂಡ ನಾವು ಚಿಕ್ಕವರು ಸಣ್ಣವರು ಅಂತ ತಿರಸ್ಕಾರ ಮಾಡಬಾರ್ದು. ಅವರಿಂದ ಸಾಕಷ್ಟು ಕಲಿಯೋದು ನಮಗೂ ಇರುತ್ತೆ, ನಮ್ಮಿಂದ ಅವರು ಕೂಡ ಕಲಿಯೋದು ಇರುತ್ತೆ. ಹಾಗಾಗಿ ಯಾರನ್ನು ಕೂಡ ತಿರಸ್ಕಾರ ಮಾಡಬಾರ್ದು. ಅವ್ರು ಚಿಕ್ಕವರು, ನಮಗಿನ್ನ ಸಣ್ಣವರು ಅನ್ನುವಂತಹ ಮನಸ್ಥಿತಿ ಯಾರಲ್ಲೂ ಬರಬಾರ್ದು ಅಂತ ಹೇಳ್ತಾ ಕೇಳಿದ್ರೆ, ಒಂದು ಕಥೆಯನ್ನ ಮುಗಿಸಿದ್ವಿ, ಮತ್ತೊಂದು ಕಥೆಯನ್ನ ನೋಡೋಣ. ಇದು ಕೂಡ ತುಂಬಾನೇ ಸುಲಭದ ಕತೆ, ಆದ್ರೆ ನೀತಿ ಮಾತ್ರ ತುಂಬಾನೇ ಅರ್ಥಪೂರ್ಣವಾಗಿದೆ. ಕತೆ ಏನು ಅಂತ ಈಗ್ಲೇ ಹೇಳ್ತೀನಿ, ಯೋಚನೆ ಮಾಡಿ ನೀವು ಕೂಡ ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ, ಇದೀಗ ಮುಂದಿನ ಕತೆ ಏನಪ್ಪಾ ಅಂತ ಅಂದ್ರೆ, ಒಂದು ಹೊಲದಲ್ಲಿ ಎರಡು ಬೀಜಗಳು ಮಣ್ಣಿನೊಳಗೆ ಬಿದ್ದಿರ್ತವೆ. ಮೊದಲನೇ ಬೀಜ ತುಂಬಾ ಆತ್ರ, ಅದಕ್ಕೆ ಅರ್ಜೆಂಟ್ ಜಾಸ್ತಿ ಅಂತ ಹೇಳ್ತಾರಲ್ವಾ, ಮೊದಲನೇ ಬೀಜಕ್ಕೆ ತುಂಬಾನೇ ಆತ್ರ ಇತ್ತು. ನಾನು ಈಗ್ಲೇ ದೊಡ್ಡ ಮರ ಆಗ್ಬೇಕು ಅನ್ನುವಂತಹ ಆಸೆ ಅದಕ್ಕೆ ತುಂಬಾನೇ ಇತ್ತು. ಪ್ರತಿದಿನ ಅದು ಅಸಹನೆಯಿಂದ ಹೇಳ್ತಾನೆ ಇತ್ತು ಮತ್ತೊಂದು ಬೀಜಕ್ಕೆ, ಮೊದಲನೇ ಬೀಜ ಎರಡನೇ ಬೀಜ, ಒಟ್ಟು ಎರಡು ಬೀಜಗಳು ಹೊಲದ
ಮಣ್ಣಿನೊಳಗೆ

ಬಿದ್ದಿದ್ವು. ಅದರಲ್ಲಿ ಮೊದಲನೇ ಬೀಜಕ್ಕೆ ತುಂಬಾನೇ ಆತ್ರ, ನಾನು ಈ ಕ್ಷಣನೇ ನಾನು ದೊಡ್ಡ ಮರ ಆಗ್ಬೇಕು ಅಂತ. ಆದ್ರೆ ಇನ್ನೊಂದು ಬೀಜ ಶಾಂತವಾಗಿತ್ತು. ಸರಿಯಾದ ಸಮಯ ಬಂದಾಗ ನಾನು ಬೆಳಿತೀನಪ್ಪ, ನನಗೇನು ತೊಂದರೆ ಇಲ್ಲ ಅಂತ ನಂಬಿಕೆಯಿಂದ ಕಾಯ್ತಾ ಇತ್ತು. ಕಥೆಯ ಮೊದಲ ಭಾಗ ಇಷ್ಟೇ, ಇನ್ನ ಉಳಿದ ಭಾಗ ಸ್ವಲ್ಪ ಅಷ್ಟೇ. ನೀತಿ ಒಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಸಂದೇಶವನ್ನ ಕಳ್ಸಿದ್ರಿ, ಇದು ತುಂಬಾ ಸುಲಭದ ಕತೆ. ಆದ್ರೆ ನಾನು ಹೇಳ್ದಂಗೆ ನೀತಿ ಮಾತ್ರ ತುಂಬಾ ಅರ್ಥಪೂರ್ಣವಾಗಿದೆ. ಎರಡು ಬೀಜಗಳು ಮಣ್ಣಿನ ಒಳಗೆ ಬಿದ್ದಿರ್ತವೆ. ಮೊದಲನೇ ಬೀಜಕ್ಕೆ ತುಂಬಾನೇ ಆತ್ರ, ನಾನು ಈ ಕ್ಷಣನೇ ದೊಡ್ಡ ಮರ ಆಗ್ಬೇಕು ಅಂತ. ಆದ್ರೆ ಎರಡನೇ ಬೀಜ ತುಂಬಾ ಶಾಂತಿಯಿಂದ ಇರುತ್ತೆ. ಸರಿಯಾದ ಸಮಯ ಸಿಕ್ಕಾಗ ನಾನು ದೊಡ್ಡ ಮರ ಆಗ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನ ಅದಿಟ್ಕೊಂಡಿರುತ್ತೆ. ಹಾಗಾದ್ರೆ ಮುಂದೇನಾಗುತ್ತೆ ಯೋಚನೆ ಮಾಡಿ ನೀವು ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ, ಕಥೆ ಗೊತ್ತಾಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ಕೇಳಿ ನಾನು ಮತ್ತೊಮ್ಮೆ ಹೇಳ್ತೀನಿ ಅಂತ ಹೇಳ್ತಾ ಇದೀಗ ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಸಮಯಾಗಿದೆ 10:41. ಇದೀಗ ನಮ್ಮ ಕೇಳುಗರ ಸಂದೇಶ ಕೂಡ ಬಂದಿದೆ, ಓದೋಣ. ಜೀವದಹನಕ್ಕೆ ಜೀವದಾನ ಮಾಡ್ತು ಇಲಿ ಸಿಂಹಕ್ಕೆ ಅಂತ ವನಿತಾ ಕಾಂತಪ್ಪ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂದೇಶ ಈಗ ಬಂದು ತಲುಪಿದೆ ನಮಗೆ. ಶಾನುಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ ತಾಲೂಕಿನಿಂದ ತಾಯಂದಿರ ದಿನದ ಶುಭಾಶಯಗಳು. ನಮ್ಮ ತಾಯಿ ತೀರಿಕೊಂಡು 3 ವರ್ಷ ತುಂಬುತ್ತೆ. ಈಗಾದೆ ನಾನೇ ದೊಡ್ಡವ ಅಥವಾ ಆತುರ ನಾನೇ ಎಲ್ಲರಲ್ಲಿ ಮುಂದೆ ಬರಬೇಕು ಎನ್ನುವಂತಹ ತತ್ವವನ್ನ ತೋರಿಸುತ್ತೆ ಅಂತ ಕಥೆಗೆ ನೀತಿಯನ್ನ ಕೂಡ ಕಳಿಸ್ತಾ ಜೊತೆಯಲ್ಲಿ ತಾಯಂದಿರ ದಿನದ ಶುಭಾಶಯನ ಕೂಡ ಕಳಿಸಿದ್ದಾರೆ. ಆತುರ ಆತುರವಾಗಿ ಬೆಳೆದ ಬೀಜ ಅಥವಾ ಗಿಡ ತನ್ನ ಬೇರುಗಳನ್ನ ಸರಿಯಾಗಿ ಚಾಚಿಕೊಳ್ಳದೆ ಬೆಳೆದು ಬಿಡುತ್ತೆ. ಮಳೆ ಗಾಳಿ ಬಂದಾಗ ಬಿದ್ದು ಹೋಗುತ್ತೆ. ನಿಧಾನವಾಗಿ ಬೆಳೆದ ಗಿಡ ತನ್ನ ಬೇರುಗಳನ್ನ ಸಮೃದ್ಧಿಯಾಗಿ ಇಟ್ಕೊಂಡು ಗಟ್ಟಿಯಾಗಿ ನಿಲ್ಲುತ್ತೆ. ಇದು ಕಥೆಯ ಒಂದು ಭಾಗ. ಇನ್ನೊಂದು ಭಾಗ, ಆತುರವಾಗಿ ಬೆಳೆದ ಗಿಡ ಜನರ ಕಣ್ಣಿಗೆ ಸುಂದರವಾಗಿ ಕಂಡು ಅದನ್ನ ಕಡಿದುಕೊಂಡು ಹೋಗ್ತಾರೆ. ನಿಧಾನವಾಗಿ ಬೆಳೆದ ಗಿಡ ಅಲ್ಲೇ ಬಿಡ್ತಾರೆ. ಮುರಳೀಧರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, 2 ಬೀಜಗಳು ಮಣ್ಣಿನಲ್ಲಿ ಬಿದ್ದಿರುತ್ತೆ. ಮೊದಲನೆಯ ಬೀಜ ತುಂಬಾ ಆತುರಾತುರವಾಗಿ ಸ್ವಲ್ಪ ನೀರು ಸಿಕ್ಕ ನಂತರ ಚಿಗುರಿ ಬಿಡುತ್ತೆ. ಆದ್ರೆ ಮೊದಲನೇ ಬೀಜಕ್ಕೆ ನಂತರ ನೀರು ಸರಿಯಾಗಿ ಸಿಗದೆ ಅದು ಒಣಗಿ ಹೋಗುತ್ತೆ. ಆದ್ರೆ ಎರಡನೆಯ ಬೀಜ ಮಳೆಗಾಲದಲ್ಲಿ ಚಿಗರಿ ಚೆನ್ನಾಗಿ ಗಿಡವಾಗಿ ಮರವಾಗುತ್ತೆ. ಆದ್ದರಿಂದ ತುಂಬಾ ಗಡಿಬಿಡಿ ಯಾವ ಕೆಲಸದಲ್ಲಿ ನಾವು ಮಾಡಬಾರದು. ಸಹನೆಯಿಂದ ಸಮಯಕ್ಕೆ ಕಾದುಕೊಂಡು ಇರಬೇಕು. ಆಗ ನಮಗೆ ನಮ್ಮ ಸಾಧನೆ ಸುಲಭವಾಗುತ್ತೆ. ಇದು ಕಥೆಯ ನೀತಿ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕಳಿಸದೆ. ಮಮತಾ ಭದ್ರಾವತಿಯಿಂದ, ಸ್ವಲ್ಪ ಮಳೆ ಬರುತ್ತೆ, ಆತುರ ಇದ್ದ ಬೀಜ ಬೇಗ ಬೇಗ ಸಸಿ ಆಗುತ್ತೆ, ಮತ್ತೆ ಬಿಸಿಲು ಬಂದು ಸಸಿ ಒಣಗಿ ಹೋಗುತ್ತೆ. ಇನ್ನೊಂದು ಬೀಜ ಚೆನ್ನಾಗಿ ಮಳೆ ಬಂದು ತಂಪಾದಾಗ ಮೊಳಕೆ ಒಡೆದು ಸಸಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಆತುರಗಾರನಿಗೆ ಬುದ್ಧಿ ಅಂತ ಕಳಿಸಿದ್ದಾರೆ. ಆತುರವಾಗಿ ಬೆಳೆದ ಮರ ಅರ್ಧಕ್ಕೆ ಹಾಳಾಗುತ್ತೆ, ನಿಧಾನವಾಗಿ ಬೆಳೆದ ಬೀಜ ದೊಡ್ಡ ಹೆಮ್ಮರವಾಗಿ ಬೆಳೆದು ಫಲದ ಜೊತೆ ನೆರಳಾಗುತ್ತೆ. ನೀತಿ ಇಷ್ಟೇ, ನಿಧಾನವೇ ಪ್ರಧಾನ, ತಾಳಿದವನು ಬಾಳಿಯಾನು. ದಾವಣಗೆರೆಯಿಂದ ಚಂದಿಕಾ ನೇರಳಗುಂಡಿ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರೇಖಾ ಕೊಟ್ರೇಶ್ ಶಿಕ್ಷಕರು ಹರಿಹರದಿಂದ ಕಥೆ ಮುಂದುವರೆದಂತೆ, ಮಣ್ಣಲ್ಲಿ ಬಿದ್ದಿದ್ದ 2 ಬೀಜಗಳು ಅದರಲ್ಲಿ ಒಂದು ಬೀಜ ತುಂಬಾ ಬೆಳೆಯಲು ಪ್ರಯತ್ನಿಸಿ ಮೊಳಕೆ ಒಡೆದು ಹೊರ ಬರುತ್ತೆ. ಆದ್ರೆ ಇನ್ನೊಂದು ಮಣ್ಣಿನೊಳಗೆ ಸುಮ್ಮನೆ ಇದ್ದು ಮೊಳಕೆಯಿಂದ ಬಂದ ಬೀಜ ಒಂದೆರಡು ಎಲೆಗಳು ಬಂದವು. ಮುಂದೆ ಅದಕ್ಕೆ ನೀರು ಸಿಗದೆ ಸಸಿ ಒಣಗಿ ಹೋಗಬಹುದು. ಆದರೆ ಇನ್ನೊಂದು ಬೀಜ ಮಳೆಗಾಲ ವರೆಗೂ ಕಾದ ನಂತರ ಮಳೆ ಬಿದ್ದ ಮೇಲೆ ಮೊಳಕೆಯಿಂದ ಹೊರಬಂದು ನಿಧಾನವಾಗಿ ಬೆಳೆಯುತ್ತಾ ಹೋಗಿ ಮುಂದೆ ದೊಡ್ಡ ಮರವಾಗಿ ಬೆಳೆದು ಅನೇಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿರಬಹುದು ಅಲ್ಲವೇ? ನಿಧಾನವೇ ಪ್ರಧಾನ. ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ, ಆತುರ ಪಡುತ್ತಿದ್ದ ಬೀಜಕ್ಕೆ ಶಾಂತವಾಗಿದ್ದ ಬೀಜ ಹೀಗೆ ಹೇಳುತ್ತೆ, ಎಲೆ ಹುಚ್ಚ ನಿನ್ನ ಆತುರವನ್ನ ಬಿಡು ಅನ್ನತ್ತೆ. ಹಾಗೆನೇ ಟೈಪ್ ಮಾಡ್ತಾ ಇದ್ದಾರೆ, ಟೈಪ್ ಮಾಡಿ ಕಳುಹಿಸಿ ಅಂತ ಹೇಳ್ತಾ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಆತುರಗಾರನಿಗೆ ಬುದ್ಧಿಮಟ್ಟ, ಹಂತ ಹಂತವಾಗಿ ಬೆಳೆಯಬೇಕು ಅಂತ ಕಳಿಸಿದ್ದಾರೆ. ಸುಮಾ ವಿರೂಪಾಕ್ಷ ಹುರುಕಡಲೆ ನ್ಯಾಮತಿಯಿಂದ, ಅತಿಹಾಸೆ ಗತಿಗೇಡು, ಬೇಗ ಬೆಳೆಯುವ ಆಸೆಯಲ್ಲಿ ಕಾಯಿಗಳು ಜೊಳ್ಳಗಿರುತ್ತದೆ, ಸಮಯಕ್ಕೆ ಸರಿಯಾಗಿ ಬೆಳೆಯುವುದರಿಂದ ಕಾಯಿಗಳು ಬೆಳೆಯುತ್ತೆ ಅಂತ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಸಮಯಕ್ಕೆ ಹುಲ್ಲು ಬೇಕಾಗುತ್ತೆ, ಇದು ನನ್ನ ಸಂದೇಶ ಅಂತ ಕಳಿಸಿದ್ರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮ್ಮ ಸಂದೇಶ ಸ್ವಲ್ಪ ದೊಡ್ಡದಾಗಿದೆ, ದಯವಿಟ್ಟು ಕ್ಷಮಿಸಿ ಮೇಡಮ್ ಅಂತ ಕಳಿಸಿದರೆ, ಪರವಾಗಿಲ್ಲ. ಈ ಕಥೆ ಜೀವನದ ಒಂದು ದೊಡ್ಡ ಸತ್ಯವನ್ನ ಬಹಳ ಸರಳವಾಗಿ ತಿಳಿಸಿಕೊಡುತ್ತೆ. ಇಲ್ಲಿ 2 ಬೀಜಗಳು 2 ಬೇರೆ ಬೇರೆ ಜೀವನ ದೃಷ್ಟಿಕೋನವನ್ನ ಪ್ರತಿನಿಧಿಸುತ್ತೆ. ಈ ಕಥೆಯ ಅರ್ಥ ಮತ್ತು ಸಾರಾಂಶ ಈಗಿದೆ. ತಾಳ್ಮೆಯೇ ಯಶಸ್ಸಿನ ಹಾದಿ. ಮೊದಲ ಬೀಜ ಆತುರದಿಂದ ಬೇಗ ಮರವಾಗಲು ಹವಣಿಸುತ್ತೆ. ಆದ್ರೆ ಸಿದ್ಧತೆ ಇಲ್ಲದೆ ಆತುರ ಅಪಾಯಕಾರಿ ಮಣ್ಣಿನ ಪದರ ಸರಿಯಾಗಿ ಬಿಟ್ಟು ಹೋಗದಿದ್ದಾಗ ಅಥವಾ ಬೇರುಗಳು ಗಟ್ಟಿಯಾಗುವ ಮುನ್ನವೇ ಮೇಲೆ ಬರಲು ಪ್ರಯತ್ನಿಸಿದರೆ ಆ ಗಿಡ ಗಾಳಿ ಮಳೆಗೆ ಬೇಗನೆ ಬಿದ್ದು ಹೋಗಬಹುದು. ಆದ್ರೆ ಎರಡನೇ ಬೀಜ ಸಮಾಧಾನದಿಂದ ಕಾಯುತ್ತೆ. ಅಂದ್ರೆ ಅದು ಮೊದಲು ತನ್ನ ಬೇರುಗಳನ್ನ ಮಣ್ಣಿನ ಆಳಕ್ಕೆ ಇಳಿಸಿ ತನ್ನನ್ನು ತಾನು ಗಟ್ಟಿಗೊಳಿಸಿಕೊಳ್ಳುತ್ತೆ. ಮತ್ತೊಂದು ಜೀವನದಲ್ಲಿ

ಯಾವುದೇ ಸಾಧನೆ ಮಾಡಬೇಕಾದರೂ ಅಡಿಪಾಯ ಅಂದ್ರೆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಸಮಾಧಾನದಿಂದ ಇರುವ ಬೀಜ ತನಗೆ ಬೇಕಾದ ಪೋಷಕಾಂಶಗಳನ್ನು ಪಡೆದು ಸರಿಯಾದ ಸಮಯಕ್ಕೆ ಕಾಯುತ್ತೆ. ಇದು ನಮಗೆ ಹಂತ ಹಂತವಾಗಿ ಬೆಳೆಯೋದು ಎಷ್ಟು ಮುಖ್ಯ ಅನ್ನೋದನ್ನ ಕಲಿಸುತ್ತೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಸಮಯವಿರುತ್ತೆ. ಆತರ ಪಟ್ಟರೆ ಕೆಲಸ ಕೆಡಬಹುದು. ತಾಳ್ಮೆಯಿಂದ ಕಾಯುವವನಿಗೆ ಸಿಗುವ ಫಲ ಯಾವತ್ತಿಗೂ ಸಿಹಿಯಾಗಿರುತ್ತೆ. ಕಥೆಯ ನೀತಿ, ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ಮಾತ್ರ ನಾವು ಜೀವನದಲ್ಲಿ ದೊಡ್ಡ ಮರವಾಗಿ ಬೆಳೆದು ನಿಲ್ಲೋದಕ್ಕೆ ಸಾಧ್ಯ. ನಿಮ್ಮ ಈ ಕಥೆ ಇಂದಿನ ಯುವ ಪೀಳಿಗೆಗೆ ತುಂಬಾ ಉಪಯುಕ್ತವಾಗಿದೆ. ಉಪಯುಕ್ತವಾದ ಸಂದೇಶವನ್ನ ನೀಡ್ತಾ ಇದೆ. ಸಂಯಮದಿಂದ ಕೆಲಸ ಮಾಡಿದರೆ ಜೀವನದಲ್ಲಿ ಖಂಡಿತ ನೆಮ್ಮದಿ ಹಾಗೆಯೇ ಯಶಸ್ಸು ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಶಾಂತಾಚಾರ ಬಡಿಗೇರವರು ಕಳಿಸಿದ್ದಾರೆ. ತಾಳಿದವನು ಬಾಳಿಯಾನು ವನಿತಾ ಕಾಂತಪ್ಪ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಕೇಳುಗರು ಸಾಕಷ್ಟು ಜನ ಟೈಪ್ ಮಾಡ್ತಾ ಇದ್ದಾರೆ. ನಮ್ಮ ಕೇಳುಗರ ಸಂದೇಶಗಳು ಬರಲಿ. ನಂತರದಲ್ಲಿ ಕಥೆಯ ಉಳಿದ ಭಾಗವನ್ನ ತಿಳಿದು ನೀತಿಯನ್ನ ನೋಡೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕು ಅತ್ತಿಕಟ್ಟೆಯ ಚೆನ್ನಬಸಪ್ಪ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದದ ಕುರಿತು ಆಯುರ್ವೇದ ತಜ್ಞರಾದ ಡಾ ಅನುಶ್ರೀ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳು. 3:00 ಚಲನಚಿತ್ರ ಧ್ವನಿವಾಹಿನಿ ಚಲನಚಿತ್ರ ಅಮೃತವರ್ಷಿಣಿ. ಇಂದು ಮಧ್ಯಾಹ್ನ 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 12 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ

0: ಒಂದರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಸಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
1: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಒಟಿಪಿಯನ್ನು ಇಲಾಖೆ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
0: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರೆ ನಮಸ್ಕಾರ.
2: ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು

0: ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚೀವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
1: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
0: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
1: ಹೌದೌದು.
0: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
1: ಓಕೆ. ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೇ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ನೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲಾ ದೋಷಗಳು ಧಾತುಗಳು ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದ್ರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದ್ರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ. ಸೊ ಅಗ್ನಿ ಅಂದ್ರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್ ಒಂದು. ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ ಗೆ ಅದನ್ನ ರೆಫರ್ ಮಾಡ್ತೀವಿ. ಅದ್ರಲ್ಲಿ ಹೆಂಗೆ ಅಂದ್ರೆ, ಡೈಜೆಸ್ಟಿವ್ ಫೈರ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರ್ಲಿ ಅಥವಾ ಹಾರ್ಮೋನ್ಸ್ ಆಗಿರ್ಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದ್ರೆ ಅಗ್ನಿ ಕೂಡ ಸಮವಾಗಿರ್ಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು, ನಮ್ಮ ಬಾಡಿನಲ್ಲಿರುವಂತಹ ರಸ ರಕ್ತ ಮಾಂಸ ಮೇಧ ಮಜ್ಜ ಶುಕ್ರ ಆಥವ. ಸೊ ಇದೆಲ್ಲ ಏನು, ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ. ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದ್ ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
0: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
1: ನಾವೇನ್ ಹೇಳ್ತೀವಿ, ಅಟ್ ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗೂ ಅಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲಾಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳಂಗೆ ನಿಮ್ ಬಾಡಿ ಹೇಗೆ ತಿಳ್ಕೋಬಹುದು ಅಂದ್ರೆ ಒಂದ್ 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ
2: ಸಾಧ್ಯ ಇಲ್ಲ.
1: ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು, ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಾಬಾಲಿಸಮ್ ಫಾಸ್ಟ್ ಮೆಟಾಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡುವಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವ್ ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗ ಏನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್
2: ಅಂಶ ಜಾಸ್ತಿ ಇರುತ್ತೆ.
1: ಹೌದು,
2: ಕಂಪೇರ್ ಟು
1: ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟ್ ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡ್ಬೇಕು, ವಿಹಾರ ಇಂಪ್ರೂವ್ ಮಾಡ್ಬೇಕು. ವಿಹಾರ ಅಂತ ಬಂತು ಅಂದ್ರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡ್ಬೇಕು, ವ್ಯಾಯಾಮ ಜಾಸ್ತಿ ಮಾಡ್ಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರ್, ಚೀಸ್ ಇವೆಲ್ಲ ಅವಾಯ್ಡ್ ಮಾಡ್ಬೇಕು. ಯಾಕೆ ಅಂದ್ರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಿಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗ್ಬೇಕು ಅಂದ್ರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಪಿತ್ತ ಜಾಸ್ತಿ ಆಯ್ತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯ್ತು ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
0: ಪ್ರಕೃತಿ

0: ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ಗಳಿಗೆ ಇಂಟರ್ ಲಿಂಕ್ಡ್ ಅಂತ ಹೇಳಿ.
1: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ, ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದ್ರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದ್ರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದ್ರೆ, ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ, ಗ್ರೀಸಿಂಗ್ ಕಮ್ಮಿ ಇತ್ತು ಅಂದ್ರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡ್ಬೇಕು, ಯಾರು ಏನ್ ಕಮ್ಮಿ ಮಾಡ್ಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡ್ಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ ದೋಷಗಳು. ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
0: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ, ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್, ಪ್ಯೂಬರ್ಟಿಯಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇಂಟ್ ಮಾಡೋದು ಪಿಸಿಓಡಿ
1: ಹೌದು
0: ಖಾಯಿಲೆ ಬಗ್ಗೆ.
1: ಹೌದು,
0: ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ?
1: ಇದೆ, ಡೆಫಿನೆಟ್ಲಿ ಇದೆ. ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ ಪಿಸಿಓಡಿ ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಇದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ ಪಿಸಿಓಡಿ ಆಗ್ಲಿ, ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿ ಆಗುವಂತ ಪ್ರಾಬ್ಲಮ್ ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿಸಿಓಡಿನ ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು, ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸ್ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮ್ ಅಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಷರ್ ಟು ಮೋರ್ ಫುಡ್ ಆಗಿರ್ಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲಾ ತರದ ಮೆಂಟಲಿ ಡೆವಲಪಿಂಗ್ ಏನ್ ಹೇಳ್ತೀವಿ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬಾ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ, ಅಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್.
0: ಪ್ರಿಕಾಷನ್ಸ್,
1: ಹೌದು. ಇದ್ರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದ್ರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲ್ ನ ಬಿಸ್ನೆಸ್ ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಳು ತಿಂದ ಮೇಲೆ ಅವ್ರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು, ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರ್ಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗ್ಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗ್ಲಿ, ವೈಟಮಿನ್ಸ್ ಆಗ್ಲಿ, ಮೈಕ್ರೋ ನ್ಯೂಟ್ರಿಯಂಟ್ಸ್ ಆಗ್ಲಿ, ಅವೇನು ಸೇರ್ತಾ

0: ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದ್ ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವ್ರೆ, ನೀವು ಹೇಳಿದ್ರೆ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ. ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನಪಿಸ್ಕೊಂಡ್ಬಿಡಿ ಅಷ್ಟೇ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೆ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ,
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ. ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದ್ ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟ್ ಮೈದಾನ ಒಳಗ್ ಹಾಕಿದ್ರೆ ಇನ್ನು ಮಿಕ್ಕಿದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಿಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗ್ಲಿ, ಬಿಸಿಬೇಳೆ ಬಾತ್ ಆಗ್ಲಿ. ಸೊ ಬಿಸಿಬೇಳೆ ಬಾತ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತಿವಿ, ತರಕಾರಿಗಳು ಹಾಕ್ತಿವಿ. ಸೊ ಇದನ್ನ ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ ಅಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯ್ತು ಅಂದ್ರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲಾ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗ್ತದೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಂ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂತದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸ್, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ, ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ, ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ ಫಸ್ಟ್ 3 days, ಫಸ್ಟ್ 3 days ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು 3 cycles ತಗೊಂಡ್ರು ಸಾಕು. ಆಫ್ಟರ್ 3 cycles ನಿಮ್ ನೋಡ್ಲೇಬಹುದು ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ, ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಾಡಿ, ಇವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಇದು ಅತಿ ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ವೈಟಮಿನ್ ಬಿ ಟ್ವೆಲ್ ಬಿ ಮತ್ತೆ ಡಿ ಕಮ್ಮಿ ಇದ್ದವರಿಗೆ. ಬಿ ಟ್ವೆಲ್ ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗ್ಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರೇಷನ್ ಗೆ ಬೇಕಾಗಿರುವಂತದ್ದು ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲಾ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದ್ರೆ ಅದು ಆಂಗ್ಸೈಟಿ ಸ್ಟ್ರೆಸ್ ಇದನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತೀರಾ?
0: ಹೌದು,
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲೆ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವರು ಬಂದಿದ್ದೀವಿ. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ? ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡ್ಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರುವಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒನ್ ಇನ್ಗ್ರೀಡಿಯಂಟ್ ಅಥವಾ ಎರಡು ಇನ್ಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್
0: ಆಗೋದಿಲ್ಲ. ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರ್ ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರ್ ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಇವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12:30.
1: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
0: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

ಕೇಳುಗರೆ, ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಇವರನ್ನ ಸಂದರ್ಶಿಸಿದವರು ಲತೀಶ್ ಪಾಲ್ದಾನಿ. ನಂತರ

ಫಿಶರ್ಗೆ ಆಯುರ್ವೇದದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇನ್ನು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ಇನ್ನು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನ ಕೇಳುವಿರಿ. ಇನ್ನು ಮಧ್ಯಾಹ್ನ 2:40 ಭಾವಗೀತೆಗಳ ಕಾರ್ಯಕ್ರಮ, 3 ಗಂಟೆಗೆ ಚಲನಚಿತ್ರ ಧ್ವನಿವಾಹಿನಿ, ಇಂದಿನ ಚಲನಚಿತ್ರ ಅಮೃತವರ್ಷಿಣಿ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಂದು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಲು ಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಹಾಗೂ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾ ಶಿವರಾಜ್ ಡಿಬಿ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026ರ ಕುರಿತು ಮಾಹಿತಿಯನ್ನ ಕೇಳುವಿರಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್.

0: ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ತರಂಗಾಂತರದಲ್ಲಿ ಹಾಗೆಯೇ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಅಥವಾ ಇಂಟರ್ನೆಟ್ನಲ್ಲಿಯೂ ಕೂಡ ಕೇಳಬಹುದು. ಹಾಗೆಯೇ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳ ವಿವರವನ್ನು ನೀವು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಜೊತೆಯಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತಾ ಇದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು ಎಸ್ಡಿಎಂ ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಏನಿದು?
3: ಮೂಲವ್ಯಾಧಿ ಎಂದ್ರೆ ಗುದನಾಳ ಅಂತ ಹೇಳಿದ್ರೆ ರೆಕ್ಟಮ್, ಮತ್ತು ಗುದದ್ವಾರ ಅಂತ ಹೇಳಿದ್ರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂತದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂತದ್ದು. ಇವು ಎಲ್ಲಾ ವಯಸ್ಕರಲ್ಲಿ ಅಥವಾ ಎಲ್ಲಾ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
2: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದ್ರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
3: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಉದದ್ವಾರದ ಒಳಗೆ ಕಂಡು ಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಇತರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದ್ರೆ ಹೊರಗಡೆ ಕಾಣಿಸುವಂತ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡು ಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದ್ರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ತರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡು ಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದ್ರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡೂ ಲಕ್ಷಣಗಳು ಅಂತ ಹೇಳಿದ್ರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತೆ ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದ್ರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದ್ರೆ ಬಲ್ಜ್ ಔಟ್ ಆಗಿ ಹೊರಗೆ ಸಿಗುವುದನ್ನು ಕಂಡು ಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೇ ಗ್ರೇಡ್ ಅಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡ್ ಅಲ್ಲಿ ರಕ್ತ ಸೋರಿಕೆ ಒಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ತರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು 4 ಗ್ರೇಡ್ ಅಂತ ಹೇಳಿದ್ರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು 4 ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
2: ಈಗ ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೇನೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
3: ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದ್ರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ ಎರಡು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂತದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಬುಧನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯಾಗಿ ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡು ಬರುವಂತದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಬುಧನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದ್ರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿ ಆಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದ್ರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ ಅಂದ್ರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
2: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನ ಮಾಡ್ತೀರಾ?
3: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿ ಆಗುತ್ತದೆ ಅಂತ ಹೇಳಿದ್ರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲ ವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತ್ತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂತದ್ದು ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು ಅವರಿಗೆ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ, ನಿಲ್ಲಿಕ್ಕೂ ಆಗುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ತರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವ್ದಾದ್ರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದ್ಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂತದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವ್ದಾದ್ರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದ್ರೆ ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ ಅನ್ನು ಹಾಕಿ ನೋಡುವಂತದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದು ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದ್ರೆ ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರಬಹುದು ಅಥವಾ ಕ್ಯಾನ್ಸರ್ ಇಂದ ಇರಬಹುದು ಅಥವಾ ಇನ್ನಿತರ ತೊಂದರೆಗಳಿಂದ ಇರಬಹುದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದ್ರೂ ಈ ತರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ತರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂತದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದ್ರೆ ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದ್ರೂ ಗೆಡ್ಡೆ ತರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬಾ ಸಹಾಯವಾಗುತ್ತದೆ.
2: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದ್ರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
3: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ, ಆದ್ರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ತರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದ್ರೆ ನಾನು ಏನು ಔಷಧಿ ಮಾಡ್ಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯ್ತು ಅಥವಾ ನೋವು ಕಮ್ಮಿ ಆಯ್ತು, ಆದ್ರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಔಷಧವನ್ನು ಸೇವಿಸುವಂತದ್ದು, ಹೊಟ್ಟೆಗೆ ಔಷಧಿ ಕೊಡುವಂತದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂತದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಗ್ರೇಡ್ ಒನ್ ಅಥವಾ ಟೂ ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ ನಮ್ಗೆ ಆಯುರ್ವೇದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಆಮ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದ್ರೆ ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ತರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಲಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದ್ರೆ ಅಥವಾ ಡ್ರೈ ಅಶಸ್ ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂತದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂತದ್ದು ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂತದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರ ಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ತೀಶ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
2: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
3: ಧನ್ಯವಾದ ಸರ್.
1: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯ ತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್.
5: ನಮಸ್ಕಾರ ಸರ್.
4: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
5: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡಿತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
4: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ. ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
5: ಫಿಷರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದ್ರ ಜೊತೆ ಹೋಗುವಂತದ್ದು, ಇದು ಕ್ಯಾನ್ಸರ್ ರೋಗದ್ದು ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂತದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂತದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರ್ ಅಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
4: ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
5: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರ್ ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದು ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಷರಿನ್ ಏನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂತದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನುವುದರಿಂದ ಹೀಗಾಗುವುದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಷರಿನ್ ಏನು ಬರ್ತದೆ.
4: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದ್ರು, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರು ಉಂಟಾ?
5: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನ್ ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸಾಧ್ಯತೆ.

0: ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ. ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದ ಅಂಶ ಮುಟ್ಟಿಸಿಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ ನಾಳ್ದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್ ಫಿಷರಿನ ಏನು ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರ್ಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತು ಅಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ. ಅವ್ರು ಬರ್ಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಷರಿನ ಏನು ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಷರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಷರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಷರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಷರಿನ ಏನೋ ಆಗುವವರಿಗೆ ಕ್ರಾನಿಕ್ ಫಿಷರಿನ ಏನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂತದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂತದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದ್ರೂ ಹಚ್ಚಿಕೊಳ್ಳಿಕ್ಕೆ ಕೊಡುವಂತದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂತದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಷರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಷರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರುತ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮ್ಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂತದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟ ಕ್ರಾನಿಕ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂತದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ ಕರೆದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂತದೆಲ್ಲ ಮಾಡಕೂಡ್ದು. ಯಾಕಂದ್ರೆ ಇಂಥದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ಸ್ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂತದೇನಾದ್ರೂ ಆದ್ರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಒಂದು ಇನ್ನೊಂದು ಆದಷ್ಟು ಅವರು ನೀರನ್ನ ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂತದ್ದು ದಿನ ಒಂದು ಲೋಟ ತಕ್ರ ಅಂದ್ರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತೆ ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತೆ ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು. ಅವರು ನಿದ್ರೆ ಒಳ್ಳೇದಾಗಿರ್ಬೇಕು. ಅವ್ರದ್ದು ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡ್ಲೇಬೇಕು. ಅವರು ಮಸಾಲ ಕರಿದ ಪದಾರ್ಥ ಅವರು ತಿನ್ಲೇಬಾರ್ದು, ಯಾಕಂದ್ರೆ ಅದರಿಂದ ಮೋಷನ್ ಅಂದ್ರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು ಅವರು ಮೋಷನ್ ಬಂದ ಕೂಡ್ಲೆ, ಅದ ಏನ್ ಅರ್ಜ್ ಅಂತ ಹೇಳ್ತೇವೆ ಡೆಫಿಕೇಶನ್ ಅರ್ಜ್, ಬಂದ ಕೂಡ್ಲೆ ಮೋಷನ್ ಮಾಡ್ಬೇಕು ಅವರು, ತಡ್ಕೊಳ್ಲಿಕ್ಕಿಲ್ಲ. ಮತ್ತೆ ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂತದ್ದು, ಜಾಸ್ತಿ ಬಿಕ್ಕುವಂತದ್ದು ಅದು ಮಾಡ್ಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂತದ್ದು. ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ರೆ ಮೋಷನ್ ಹಾರ್ಡ್

0: ಬರ್ತದೆ, ಇಲ್ಲ ಮಲ ಏನಿದೆ ಅದು ತುಂಬಾ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು ಹಾಗೆಲ್ಲ ಮಾಡಕೂಡುದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂತದ್ದು, ಮಿನಿಮಮ್ ಒಂದು 2 liters ಆದ್ರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ 1 glass ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು. ದಿನನಿತ್ಯ ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ. ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗ್ಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟ್ ಇಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ ಅರ್ಧ ಮಿತಿಯಾದ್ರೂ ಆಗ್ಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂತದ್ ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೆ ಒಳ್ಳೆ ಜಗಿದು ಊಟ ಮಾಡ್ಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯ್ತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಾನಕ ಮತ್ತವರೇ, ಮುಖ್ಯವಾಗಿ ಫಿಸ್ಸರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ.

0: ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು: ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳಿದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್.

0: ಬಳಸುವ ನೀರು ಮಿತವಾಗಿರಲಿ, ಬಳಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ. ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ದ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ

0: ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ದಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967ರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ.

ಹಬ್ಬವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು ಎರಡನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ಮಿಂದೆ, ಗುಲಾಹದಿ ಬೆಂದೆ, ನೆನಪಲ್ಲಿ ನೊಂದೆ,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು, ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ ಮೂರನೆಯ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ

0: ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂತಹ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ

ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು. ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು. ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ ಎರಡು ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೇಶ ಕುಲಕರ್ಣಿಯವರ ರಚನೆ ಗೀತೆ ಹಾಡಿದ್ದಾರೆ ಬಿ ಆರ್ ಜಯಾ.

ಚಲನಚಿತ್ರ ಧ್ವನಿವಾಹಿನಿ ಅಮೃತ ವರ್ಷಿಣಿ ಪಾತ್ರವರ್ಗದಲ್ಲಿ ರಮೇಶ್, ಶರತ್ ಬಾಬು, ಸುಹಾಸಿನಿ, ರಾಮಕೃಷ್ಣ, ತಾರಾ, ನಿವೇದಿತಾ ಜೈನ್ ಹಾಗೂ ಇತರರು. ಸಂಗೀತ ದೇವ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ದಿನೇಶ್ ಬಾಬು.

0: Heyman.
1: Heyman, Daru. My husband. My only husband. Boy, Andy Dara.
0: Hey, yen kitla martidiya? Yen visha?
1: ನಮ್ಮನೆಗೆ ಗುಂಡ್ಕಲ್ಗೆ ಚಾಣ ಹೊಡಿಯೋಕೆ ಒಬ್ಬ ಶಿಲ್ಪಿ ಬಂದಿದ್ದಾರೆ. ಕೇಳಿಸ್ಲಿಲ್ಲ ತಾನೇ? ಅದೇ ನಿಮ್ ಬೆಸ್ಟ್ ಫ್ರೆಂಡ್ ದ ಗ್ರೇಟ್ ಪೊಯೆಟ್ ಅಭಿಷೇಕ್ ಭಾರದ್ವಾಜ್ ಯಾಕೆ ಬಾವುತು ಸ್ಪೆಲ್ಲಿಂಗ್
0: ಕರೆಕ್ಟ್?
1: ಈಗ ತಾನೇ ಬಂದ್ರು. ನನ್ನ ಯೂಶುವಲ್ ಸ್ಟೈಲ್ ನಲ್ಲಿ ಒಂದು ಚಿಕ್ಕ ಶಾಕ್ ಶೀಟ್ ನನ್ ಕೊಟ್ಟು ಜೊತೆಗೆ 142 ml ಹಾಲು ಕೊಟ್ಟಿದ್ದೀನಿ. ಕುಡಿತಿದ್ದಾರೆ? ಸಕ್ಕರೆ ಹಾಕಿಲ್ಲ. ಅವ್ರು ನಿಂತಾರ ಅಲ್ಲ, ಕೈ ಕಾಲೆಲ್ಲ ಅದ್ರತಾ ಇದೆ.

0: ನಿನ್ ಗಲಾಟೆ ಎಲ್ಲ ಪಾಪ ಅವನ್ ತಡ್ಕೊಳ್ಳಲ್ಲ. ಸ್ವಲ್ಪ ಸರಿಯಾಗಿ ನೋಡ್ಕೋ.
1: ಅದೆಲ್ಲ ಸರಿಯಾಗಿ ನೋಡ್ಕೋತೀನಿ. ನೀವ್ ಎಷ್ಟೊತ್ತಿಗೆ ಬರ್ತೀರಾ?
0: ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ಹಾ ಲಿಸನ್, ಅವನಿಗೆ ಬೋರ್ ಆಗ ಹಾಗೆ ನೋಡ್ಕೋ. ಬಿ ಗುಡ್.
1: ಡನ್. ನನ್ನ ಮಿಸ್ಸಸ್ ವೀಣಾ ಹೇಮಂತ್. 7 ವರ್ಷದಿಂದ ನಿಮ್ ಬಗ್ಗೆ ಬೇಕಾದಷ್ಟು ಸಲ ಮಾತಾಡಿರೋದ್ರಿಂದ ನಿಮ್ಮನ್ನ ನೋಡಿದ ತಕ್ಷಣ ಪರಿಚಯ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆನೇ ಕಾಣಲಿಲ್ಲ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ನೀವು ರಸ್ತೆ ಗೊತ್ತಾ ಇರಿ. ಅಷ್ಟರಲ್ಲಿ ಹೇಮಂತ್ ಬಂದ್ಬಿಡ್ತಾರೆ. ನಿಮ್ ಮನೆಯಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇದೆಯಾ? ಇದ್ರೆ ಹೋಗಿ ಸ್ನಾನ ಮಾಡಿ, ನಾನು ತಿಂಡಿ ರೆಡಿ ಮಾಡ್ತೀನಿ.
2: ವೀಣಾ ಪಾಣಿ, ಕಾಫಿ ಗಿಫಿ ಸಿಗುತ್ತಾ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಹೌ ಆರ್ ಯು ಮ್ಯಾನ್? ಈಗ ನಿಮ್ ತಾಯಿ ಜೊತೆ ಯಾರಿದ್ದಾರೆ?
3: ಆ ಸೋಮಣ್ಣ ಇದ್ದಲ್ಲ,
2: ಆ ಬೋಡಣ. ನಿಮ್ ತಾಯಿಗೆ ತುಂಬಾ ವಯಸ್ಸಾಗಿರ್ಬೇಕಲ್ಲ?
1: 16 ವರ್ಷ. ನನಗಿಂತ 2 ವರ್ಷ ಕಮ್ಮಿ ಅಷ್ಟೇ.
3: ಎಷ್ಟೇ ವಯಸ್ಸಾದ್ರೂ ಈಗಲೂ ವ್ಯವಸಾಯ ಅಮ್ಮನೇ ನೋಡ್ಕೋತಾರೆ.
2: ಹೌದಾ? ಅಚ್ಚರಿ, ಈಗೇನು ಬೆಲೆ ಇಟ್ಟಿದ್ರ?
1: ಚಿಕನ್.
2: ನಡಿ, ನಮ್ ರೂಮ್ಗೆ ಹೋಗೋಣ. ಇವಳ ಕಾಟ ತಡೆಯೋದು ಮಹಾನ್ ಕಷ್ಟ. ಹೌದು, ನಿಮ್ ಫ್ಯೂಚರ್ ಪ್ಲಾನ್ ಏನು?
3: ಫ್ಯೂಚರ್ ಏನ್ ಪ್ಲಾನ್ ಮಾಡಿದೀನಿ ಅಂದ್ರೆ,
1: ಫ್ಯೂಚರ್ ಪ್ಲಾನ್ ಎಲ್ಲ ನಾಳೆಗೆ. ಇಷ್ಟೊತ್ತು ನೀವಿಬ್ರೆ ಗುಸು ಗುಸು ಗುಸು ಅಂತ ಮಾತಾಡ್ತಿದ್ರಲ್ಲ, ನಿಮ್ ಸಾಕು. ಈಗ ನಾನ್ ಮಾತಾಡ್ತೀನಿ, ನೀವು ಕೇಳಿ.
3: ಹೇಳು.
1: ನೀವೆಲ್ಲ, ನೀವು ಅಭಿಷೇಕ್, 1 ವರ್ಷ ಪ್ರತಿದಿನ ನೀವು ನಿಮ್ ವಿಷಯನೇ ಬೇಕಾದಷ್ಟೆಲ್ಲ ಮಾತಾಡ್ಕೊಂಡಿದ್ದೀರಿ. ಈಗ ನೇರವಾಗಿ ಬಂದಿದ್ದೀರಾ, ಆದ್ರಿಂದ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತೆಲ್ಲ ಹೇಳ್ಬಾರ್ದು. ಈ ಮನೆಯಲ್ಲಿ ನೀವು ಒಬ್ಬರಾಗಿ ಸ್ವಲ್ಪ ದಿನ ಇಲ್ಲೇ ಇರಿ. ಇಲ್ಲಿಂದ ಯಾವತ್ತು ಹೊರಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ನಾವು. ನಾನು ಪ್ರಾಮಿಸ್. ಥ್ಯಾಂಕ್ ಯು. ನೋಡಿದ್ರ ಒಪ್ಕೊಂಡ್ಬಿಟ್ರು. ಮನೆಯೆಲ್ಲ ನೋಡಾಯ್ತಲ್ಲ, ನೀವು ಆ ರೂಮಲ್ಲೇ ಇರಬಹುದು.
3: ಅದು ನಿಮ್ ರೂಮ್ ಅಲ್ವಾ?
1: ಹೌದು, ಅದಕ್ಕೆ ಹೇಳೋದು. ಅಲ್ಲೇ ಇರಿ, ಸರಿನಾ? ಹಾಗಾದ್ರೆ ಒಂದು ಹಾಡು ಹೇಳಿ.
3: ಹಾಡ?
2: ನೀನ್ ತುಂಬಾ ಚೆನ್ನಾಗಿ ಹಾಡ್ತಿ ಅಂತ ನಾನು ಹೋಗ್ಬಿಟ್ಟಿದ್ದೀನಿ. ನನ್ ಮನ ಕಾಪಾಡೋ.
4: ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ

0: మించు కూడా నా చువ మించిన బళ్ళి నేను.
1: గుడ్ మార్నింగ్ ఎవరిబడి.
2: గుడ్ మార్నింగ్ సార్.
1: ఇవర్ అభిషేక్ భరద్వాజ అంత, నన్ ఫ్రెండ్, ఒళ్ళే కవి, హాడుగార.
2: హలో.
1: ఇవరెల్ల నన్ స్టాఫ్. చూసి, ఇది గవర్నమెంట్ ఆఫీస్ తర అలా, ఇల్లు మేనేజర్, అసిస్టెంట్ మేనేజర్, సూపర్వైజర్, క్లర్క్ అంత భేదభావన ఇల్ల. ఇల్లెల్లారూ ఉందే ఒందే కుటుంబద సదస్యరాగే దుడితారే. ಇಲ್ಲಿ ಡೆಸಿಗ್ನೇಷನ್ ಅಂತ ಇರೋದು ಒಬ್ಬನೇ ಒಬ್ಬನಿಗೆ, ಲೇಔಟ್ ಇಂಜಿನಿಯರ್ ಅಂತ.
2: ಸರ್ ಬಂದೆ ಸರ್, ಹೊಸ ಕ್ಯಾಮರಾ ಆರ್ಡರ್ ಕೊಟ್ಟಿದ್ದೆ. ಬಂದೆ ಸರ್.
1: ಗುಡ್. ನೋಡಿ, ಇದು ಸಾಧಾರಣವಾದ ಕ್ಯಾಮರಾ ಅಲ್ಲ, ಮೋಟರೈಸ್ಡ್ ಕ್ಯಾಮರಾ. ಮೋಟರೈಸ್ಡ್ ಅಂದ್ರೆ ಗೊತ್ತಾ?
3: ನನಗೆ ಗೊತ್ತಿರೋ ಒಂದೇ ಮೋಟರ್, ಬಾವಿಯಲ್ಲಿ ನೀರತ್ತೋ ಪಂಪ್ ಸೆಟ್ ಮೋಟರ್.
1: ಅಯ್ಯೋ ಗುಗ್ಗು, ಮೋಟರೈಸ್ಡ್ ಅಂದ್ರೆ. ರಂಗಣ್ಣ, ಇಲ್ಲೇ ಪಕ್ಕದಲ್ಲಿ ನಿಲ್ಸು.
3: ಇಲ್ಲೇ ತಗೊಂಡಿರ್ತೀಯಾ?
1: ಮಾತಾಡ್ಬೇಡ, ಸುಮ್ಮನೆ ಬಾ.
4: ಅವ್ರೇನ್ ಮಾಡ್ತಿದ್ದಾರೆ?
1: ಹೊಸದಾಗಿ ಮೋಟರೈಸ್ಡ್ ಕ್ಯಾಮ್ರಾ ತಗೊಂಡೆ, ನೀನ್ ಈ ರೀತಿ ಮೇಲಿಂದ ಬಿಡೋದನ್ನ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅವನೇ ಐಡಿಯಾ ಕೊಟ್ಟ. ನೋಡು, ಅವನ ಕೈಲಿ ಕ್ಯಾಮ್ರಾ ಇದೆ.
3: ಇಲ್ಲ, ನಾನ ನನಗೆ ಇದ್ರ ಬಗ್ಗೆ ಏನ್ ಗೊತ್ತೇ ಇಲ್ಲ. ಇವನೇ ಇದನ್ನ ಕೊಟ್ಟ, ಇಟ್ಕೊಳಕ್ ಹೇಳ್ದ, ಈ ಬಟನ್ ಹಾಕಿಸ್ತಿದ್ದ.
4: ನನ್ ಗೊತ್ತು, ಈ ಕೀಟ್ಲೆಲ್ಲ ಇವನಿಗೆ. ಆದ್ರೂ ನೀವ್ ಮಾಡಿದ ತಪ್ಪು, ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ.
1: ಡೋಂಟ್ ವರಿ, ನಿನಗೆ ಏನು ಆಗಲ್ಲ, ನೀನ ಫೇವರಿಟ್ ಹೆಂಡತಿ ಅಲ್ವಾ?
4: ಹಾಯ್ ವೀಣಾ, ಬನ್ನಿ ಡಾಕ್ಟರ್, ಒಳ್ಳೆ ಸಮಯಕ್ಕೆ ಬಂದ್ರಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇವರಿಬ್ರು ನಮ್ಮ ಬಾಡಿನ ಹೊತ್ಕೊಂಡು ಬಂದು ನಿಮ್ ಪೋಸ್ಟ್ ಮಾಡಮ್ ಟೇಬಲ್ ಮೇಲೆ ಹಾಕಿರೋರು.
5: ಯಾಕೆ, ಏನಾಯ್ತು?
1: ಏನಿಲ್ಲ, ಇದು ಹೊಸ ಕ್ಯಾಮ್ರಾ, ಇದರಲ್ಲಿ ಫೋಟೋ ತೆಗೆದ್ರೆ ಸ್ಟೆಪ್ ಬೈ ಸ್ಟೆಪ್ ಫೋಟೋ ಬರುತ್ತೆ ಅಷ್ಟೇ.
4: ಒಂದು ಫೋಟೋಗ್ರಾಫರ್. ಇವರು ಅಭಿಷೇಕ್ ಅಂತ, ಕವಿ, ಹಾಡುಗಾರ, ನಮ್ ಫ್ರೆಂಡ್. ಇವ್ರು ಡಾಕ್ಟರ್ ವಿಮಲಾ.
6: ಹಲೋ.
1: ನಾನು ಆಫೀಸ್ ನಲ್ಲಿ ಪರಿಚಯ ಮಾಡ್ಕೊಟ್ನಲ್ಲ, ಲೇಔಟ್ ಇಂಜಿನಿಯರ್ ಅವ್ರ ಹೆಂಡತಿ.
4: ಏನಿಷ್ಟೊತ್ತಲ್ಲಿ?
1: ಬಾ. ಹೇಗೆ ನಮ್ ಫ್ರೆಂಡ್ ಅಭಿ, ಏನನ್ಸುತ್ತೆ?
6: ಫಸ್ಟ್ ಕ್ಲಾಸ್ ಫೋಟೋಗ್ರಾಫಿ.

0: ಕೇಳ್ತಿದ್ದೀನಿ, ಉತ್ತರನೇ ಇಲ್ಲ.
1: ಏನ್ ಕೇಳಿದ್ರಿ?
0: ಅಭಿ ಬಗ್ಗೆ ನಿಂಗೆ ಏನನ್ಸುತ್ತೆ ಅಂತ ಕೇಳಿದೆ.
1: ಅವನ ಬಗ್ಗೆ ಅನ್ಕೊಳಕ್ ಏನಿದೆ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಭಿಷೇಕ್ ಭಾರದ್ವಾಜ್ ದೊಡ್ಡ ಕವಿ, ಗ್ರೇಟ್ ಪಾಯಿಂಟ್. ಪರ್ ಎನ್ ಇನ್ಸಿಪಿಡ್ ವಿಟ್ಲೆಸ್ ಲಿಸ್ಟ್ಲೆಸ್ ಮೊರಾನಿಕ್ ಇನ್ಫರ್ವಿಯಸ್ ಇನಾನಿಮೇಟ್ ಬ್ಯಾಗ್ ಆಫ್ ಸ್ಕಿನ್ ಅಂಡ್ ಬೋನ್ಸ್. ಅರ್ಥ ಆಗ್ಲಿಲ್ವಾ? ಲೆಕ್ಕರ್ ಮುಂಡೆದು ಅಂದೆ ಅಲ್ಲ, ನನ್ ಗಂಟೆಗಡ್ಲೆ ಮಾತಾಡಿದ್ರು, ಅವರಿಂದ ಏನು ರಿಯಾಕ್ಷನ್ ಇಲ್ಲ. ಅವ್ರ ಬಾಯಿಂದ ಒಂದು ವಾಕ್ಯನ ಪೂರ್ತಿ ಬರ್ಲಿಲ್ಲ, ಬರೀ ಸಾಂಸೆ. ಕೆಲವು ಸಲ ಅದು ಇಲ್ಲ ಅಷ್ಟೇ. ಈ ಹಾಡು ಬರೆಯೋ ಮುರುಡೇಶ್ವರ ಅವಸ್ಥೆ ಎಲ್ಲ ಇದೆ ಅಂತ ಕಾಣುತ್ತೆ. ಕವಿ ಅಂತೆ ಕವಿ, ಸರಿಯಾದ ಮೂಗ್ ಬಸವ. ನಿಮ್ ಫ್ರೆಂಡ್ನ ನೀವೇ ಹೊಗಳ್ಕೋಬೇಕಷ್ಟೇ.
0: ಏ, ನೀನ್ ತಪ್ಪು ತಿಳ್ಕೊಂಡಿದ್ಯ. ಅವ್ನ್ ನಿಂತರನೇ ಯಾವಾಗ್ಲೂ ಒಡವಡ ಅಂತ ಇರ್ಬೇಕು ಅಂದ್ರೆ ಸಾಧ್ಯ?
1: ಕಷ್ಟ ಕಷ್ಟ.
0: ಮುಂಚೆ ಎಲ್ಲ ಅವನು ಈ ರೀತಿ ಇರ್ಲಿಲ್ಲ. ಒಂದು ಹುಡುಗಿ ಜೊತೆ ನಿಕಟವಾದ ಸ್ನೇಹ ಇಟ್ಕೊಂಡಿದ್ದ, ಅದು ಮುಂದುವರಿಯಲಿಲ್ಲ. ಆ ಹುಡುಗಿನಂತೂ ತುಂಬಾನೇ ಪ್ರೀತಿಸ್ತಿದ್ದ. ಆವಾಗಿನಿಂದ ಈ ರೀತಿಯಾಗಿ ಮಂಕು ಕವಿದ ಹಾಗೆ ಆಗ್ಬಿಟ್ಟಿದ್ದಾನೆ. ಅವನು ಹಂಚ್ಕೊಳ್ಳೋಕೆ ಅವನಿಗೆ ಹೆಚ್ಚಾಗಿ ಫ್ರೆಂಡ್ಸ್ ಕೂಡ ಇಲ್ಲ. ಆದ್ರೆ ಅವನ್ ತುಂಬಾ ಒಳ್ಳೆ ಮನುಷ್ಯ, ನೀನ್ ಅವನ್ನ ಇಷ್ಟಪಡ್ತೀಯ.
1: ಆದ್ರೆ ಅವ್ನು ಸರಿಯಾಗಿ ಮಾತೇ ಆಡಲ್ಲ.
0: ನಿನ್ ಸಾಹಸ ಮಾಡ್ತಾನಲ್ಲ, ಸಖತ್ತಾಗಿ ಚಿಗುರ್ಕೊತಾನೆ ಬಿಡು. ಏನು, ನೀ ಇನ್ನು ಪೇಪರ್ ಓದ್ತಾ ಇದೀಯಾ? ಟೈಮ್ ಆಯ್ತು, ನಡಿ.
1: ಎಲ್ಲಿಗೆ? ಆಫೀಸ್ಗ. ಅವರಲ್ಲಿಗೆ ಬಂದು ಏನ್ ಮಾಡ್ತಾರೆ? ತುಂಬಾ ದಿವಸದ ಮೇಲೆ ಮಾತಾಡಕ್ಕೆ ಒಬ್ಬರು ಸಿಕ್ಕಿದ್ದಾರೆ ಆಫೀಸ್ ಗಂತೆ. ಬೇಕಾದ್ರೆ ನೀವ್ ಹೋಗಿ. ಅಭಿ ಪ್ಲೀಸ್, ನೀವ್ ಹೋಗ್ಬೇಡಿ.
0: ನಿನ್ಗೆ ಬೋರ್ ಆಗುತ್ತೆ ಅಂತ ಅವನಿಗೆ ಯಾಕೆ ಕೊರೀತಿಯಾ? ನೀನ್ ಬರಲ್ವಾ? ನೀನ್ ಟೈಮ್ ಸಿಕ್ಕಾಕೊಂಡಿದೀಯ, ಅನುಭವಿಸು. ಆಲ್ ದ ಬೆಸ್ಟ್.
2: ಹೇಮಂತ್, ಒಂದ್ ನಿಮಿಷ ಡಾರ್ಲಿದ್ರ ಪೋಸ್ಟ್ ಮಾಡ್ಬಿಡು.
0: ಅಮ್ಮಂಗ ಕೊಡು.
1: ಬಾಯ್ ಪೋಸ್ಟ್ಮ್ಯಾನ್, ಲೆಟರ್ ನಲ್ಲಿ ಏನ್ ಬರೀತೀರ ಅಂತ ಕೇಳಿದೆ.
2: ಲೆಟರ್ ಅಲ್ಲಿ ಎಲ್ಲಾ ವಿಷಯನೂ ಬರೀತೀನಿ.
1: ನನ್ ಬಗ್ಗೆನು ಬರ್ದಿದ್ದೀರಾ? ಏನಂತ?
2: ಒಂದೇ ಒಂದ್ ಪದ ಬರ್ದೆ, ವೀಣಾ ಅಂತ.
1: ನನ್ ಹೆಸರು ಅದ್ರಲ್ಲೇನು?
2: ವೀಣಾ ಅನ್ನೋ ಒಂದ್ ಪದದಲ್ಲಿ ಎಲ್ಲ ಅರ್ಥನ ಅಡಗಿದೆ. ವೀಣಾ ಅಂದ್ರೆ ಸರಸ್ವತಿ, ವೀಣಾ ಅಂದ್ರೆ ಸಂಗೀತ, ವೀಣಾ ಅಂದ್ರೆ ಸಾಹಿತ್ಯ, ವೀಣಾ ಅಂದ್ರೆ ಸರ್ವಸ್ವ.
1: ಫ್ಯಾಂಟಾಸ್ಟಿಕ್! ನನ್ನ ಹೆಸರಲ್ಲಿ ಇಷ್ಟು ವಿಷಯಗಳಿವೆ ಅಂತ ನನಗೆ ಗೊತ್ತಿರಲಿಲ್ಲ. ಗ್ರೇಟ್. ಹೌದು, ಆ ಹುಡುಗಿ ಹೆಸರೇನು?
2: ಯಾರು
1: ಆ ಹುಡುಗಿ?
2: ಶ್ರುತಿ.
1: ಶ್ರುತಿ ಹೇಗಿದ್ದಾಳೆ?
2: ನಿಮ್ ತರ.
1: ಆಹಾ,
2: ಹೀಗೆ ಮಾತಾಡ್ತಿದ್ಲು.
1: ಆಹಾ, ಶ್ರುತಿ, ಅವಳ ಬಗ್ಗೆ ಹೇಳಿ.
3: ನೀನ್ ಇಲ್ದೆ ನಾನು ಹೇಗಿರ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನಿಂಗೂ ಹಾಗೆ ಅನಿಸ್ಬಹುದಲ್ಲ?
2: ಇಲ್ಲ, ನನಗೆ ಮಾತ್ರ ಅನ್ಸಲ್ಲ. ಅದಕ್ಕಿಂತ ಹೆಚ್ಚಿಗೆ ಅನ್ಸುತ್ತೆ. ಹೆಚ್ಚಿಗೆ ಅಂದ್ರೆ ನೀನ್ ಇಲ್ದೆ ನಾನು ಇರ್ತೀನಿ ಅಂತ ನನಗೆ ಅನ್ಸೋದೇ ಇಲ್ಲ. ನೀನ್ ಯಾವಾಗ ಜೊತೆ ಇದ್ದೇ ಇರ್ತೀಯ.
3: ಒಂದ್ವೇಳೆ ನಾನು ಸತ್ತೋದ್ರೆ?
2: ಕೂಚು ಚ ಮಾಡಬೇಡ,
3: ಸುಮ್ಮನೆ ಮಾತು ಕಂದೆ ಅಂತ ಇಟ್ಕೋ. ಬಿಡಿ ಅಂತ ನಾನು ಸತ್ತೋದ್ರೆ ಹೀಗೆ ಏನ್ ಮಾಡ್ತೀಯಾ?
2: ನಾನು ಜೀವಂತ ಉಳಿಯಲ್ಲ.
3: ಗ್ರೇಟ್. ನೀನ್ ಮೊದ್ಲು ಸತ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಒಂದ್ 5 ನಿಮಿಷ ಅಲ್ಲಲ್ಲ, ಒಂದ್ 10 ನಿಮಿಷ ಅಳ್ತೀನಿ. ಆಮೇಲೆ ಜಾಲಿಯಾಗಿ ಹೋಗಿ ನಿನ್ ತರನೇ ಒಬ್ಬ ಹುಡುಗ ನೋಡುತ್ತೀನಿ. ಅವ್ನು ಹೆಗಾದ್ರೆ ಸಿಕ್ಕಿತ್ತಾನೆ. ಅವ್ನ್ ಸಿಕ್ಕಿದ್ ಕೂಡ್ಲೆ ಅವನ ಲವ್ ಮಾಡಿ ನಿನ್ನ ಹಾಗೇನೆ ದೊಡ್ಡ ಕವಿಯಾಗಿ ಮಾಡ್ತೀನಿ. ಹೇಗಿದೆ ನನ್ನ ಐಡಿಯಾ?
2: ಅದ್ಭುತ. ಏನ್ ತಲೆ ನಮ್ಮ ನಿಂದು?
3: ಹಾಗಾದ್ರೆ ಪ್ರಾಮಿಸ್ ಮಾಡು.
2: ಏನಂತ?
3: ಮೊದ್ಲು ನಾನ್ ಸತ್ರೆ ನೀನು ನನ್ ತರನೇ ಇರೋ ಹುಡುಗಿನ ಹುಡುಗಿ ಕಟ್ಕೋತೀನಿ ಅಂತ.
2: ಬೇರೆ ಏನಾರು ಒಳ್ಳೆ ಮಾತಾಡಬಾರ್ದಾ?
3: ನೀವ್ ಅದು ಪ್ರಾಮಿಸ್ ಮಾಡು. ಮಾಡು
2: ಪ್ರಾಮಿಸ್. ರಾಕ್ಷಸಿ, ನೀನ್ ಅನ್ಕೊಂಡಿದ್ನ ಸಾಧಿಸ್ಬಿಡ್ತೀಯ.
3: ಅದೇ ಶ್ರುತಿ ಸ್ಪೆಷಾಲಿಟಿ. ನಾನ್ ಏನ್ ಆಸೆ ಪಟ್ಟಿರ್ತೀನೋ ಅದ್ ನನಗ್ ಸಿಕ್ಕೇ ಸಿಕ್ಕತ್ತೆ. ಈಗ ನೀನ್ ಸಿಕ್ಕಿದ್ಯಲ್ಲ ಹಾಗೆ.
2: ಸಾವಿನ ಬಗ್ಗೆ ಅವಳು ಹೇಳಿದ್ದಲ್ಲ, ಬರೀ ತಮಾಷೆಗೆ ಏನ್ ಕೊಟ್ಟಿದ್ದೆ. ಆದ್ರೆ ಅವಳು ಬ್ಲಡ್ ಕ್ಯಾನ್ಸರ್ ಇತ್ತು. ಶ್ರುತಿ ಬರೀ ನೆನಪು ಮಾತ್ರ.
1: ಆಗಿದಾಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈ ಮನೆ ನಿಮ್ಮನ್ನ ಹೊಸ ಮನುಷ್ಯನಾಗಿ ಮಾಡುತ್ತೆ, ನಿಮ್ಗೊಂದು ಹೊಸ ಜೀವನ ಕೊಡುತ್ತೆ. ಖಂಡಿತವಾಗಿ ನನ್ಗೆ ನಂಬಿಕೆ ಇದೆ.
4: ಹಲೋ, ಎಲ್ಲಿದ್ದೀರಿ?
1: ಪುನಃ ಶ್ರುತಿ ನೆನಪಾ? ಹಳೇದ್ನೆಲ್ಲ ಮರೆತು ಸಂತೋಷವಾಗಿರಿ.

0: ನಿಮ್ ಶ್ರುತಿ ಹೇಳಿದ್ ಸರೇನೆ, ಅವಳ ತರನೇ ಒಂದು ಹುಡುಗಿನ ಹುಡುಗಿ ಮದ್ವೆ ಆಗ್ಬಿಡಿ. ನೀವು ಕಲಾವಿದಲ್ವಾ, ಸಂಗಾತಿ ಬೇಕೇ ಬೇಕು ಒಂದು ಸ್ಫೂರ್ತಿಗೋಸ್ಕರ. ನಿಮ್ ತರನೇ ಪ್ರತಿಭೆ ಇರೋಳು, ನಿಮ್ ಕಲೆನ ಮೆಚ್ಚೋಳ್ನ ಹುಡುಕಿ ಸಿಕ್ಕೇ ಸಿಕ್ತಾಳೆ. ಆದ್ರೆ ಈ ತರ ಗುಮ್ಮಂತ ಕೂತಿದ್ರೆ ಆಗಲ್ಲ, ಬದಲಾಗ್ಬೇಕು, ನಗ್ನಗ್ತಾ ಇರ್ಬೇಕು. ಓಕೆ, ಹಾಗಾದ್ರೆ ನಗಿ. ನಗಿ
1: ಹೇಮಂತ್, ನಿಮ್ ಸ್ರಂತಿಗೆ 32 ಹಲ್ಲು ಇದೆ, ನಿಮಗಿಂತ 2 ಜಾಸ್ತಿ.

0: ಅದ್ಭುತವ ಹಾಡಿದ್ರಿ. ನಿಮ್ಮಲ್ಲಿ ಎಷ್ಟೊಂದು ಪ್ರತಿಭೆ ಇದೆ ನಂಗೆ ಗೊತ್ತಿರಲಿಲ್ಲ.
1: ಐಸ್ ಐಸ್, ನಿಜ ಹೇಳಿ ಸರ್, ಸುಮಾರಾಗಿ ಕೇಳುತ್ತಾ ಆಯ್ತಾ?
0: ಸತ್ಯವಾಗಿ ಹೇಳ್ತಿದ್ದೀನಿ, ನೀವು ಹಾಡಿದ್ರೆ ನನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳಿಲ್ಲ, ನನ್ನ ಹೃದಯದಲ್ಲಿ ಕೇಳಿಸ್ಕೊಂಡೆ. ನಿಮ್ಮ ಹಾಡಿನ ತಂಪು ಈ
1: ಕವಿ ಕವಿ ಶುರು ಮಾಡ್ಬಿಟ್ರು. ನನ್ ಬಿಟ್ಬಿಡಿ. ಪೇಪರ್ನಲ್ಲಿ ಕೊಡೆಕೆನಾಲ್ ವೆದರ್ ಬಗ್ಗೆ ಏನ್ ಬರೆದಿದ್ದಾರೆ?
2: ಕೊಡೆಕೆನಾಲ್ ಕಂಡೀಷನ್ ಓಕೆ, ಆದ್ರೆ ಅಭಿ ಕಂಡೀಷನ್ ಸರಿ ಇಲ್ಲ.
1: ಯಾಕೆ, ಏನಾಯ್ತು?
2: ಅವನು ಇವತ್ತು ಊರಿಗೆ ಹೊರಡ್ತಾನಂತೆ.
1: ಹೌದಾ ಅಭಿ?
0: ಅದು ಅಮ್ಮ ಒಬ್ಬರೇ ಇದಾರೆ ಅದಕ್ಕೆ.
1: ಇಲ್ಲಿ ನೋಡಿ, ನೀವ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಈ ಮನೆಯಿಂದ ಯಾವತ್ತು ಹೊರಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ನಾನು ಅಂತ ನೀವೇ ಪ್ರಾಮಿಸ್ ಮಾಡಿದ್ದೀರಾ, ಮಾಡ್ಬಿಟ್ರಾ?
0: ಕ್ಷಮಿಸಿ, ಅದು ನಾ ಹೋಗ್ಲೇಬೇಕು.
1: ನಾನು ಎಂತ ಪ್ಲಾನ್ ಮಾಡಿದ್ದೀನಿ, ನಾವು ಮೂರ್ ಜನ ಕೊಡೆಕೆನಲ್ಲಿ ಹೋಗ್ಬೇಕು, ಸುಮ್ಮನೆ ಒಂದು ನಾಲ್ಕೈದು ದಿವಸ. ಇದನ್ನ ಫಿಕ್ಸ್ ಮಾಡೋಕೆ ಇವರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ? ಈಗಲೇ ಇವ್ರು ಅಷ್ಟು ಅಂದಿದ್ದಾರೆ, ಈ ಸಮಯದಲ್ಲಿ ನೀವು ಹೋಗ್ತೀನಿ ಅಂತಿದ್ದೀರಲ್ಲ. ಏನ್ರಿ, ನೀವಾದ್ರೂ ಒಂದು ಮಾತು ಹೇಳ್ಬಾರ್ದಾ?
2: ನೀನುಂಟು ಅವನುಂಟು ಏನಾದ್ರೂ ಡಿಸೈಡ್ ಮಾಡ್ಕೊಳ್ಳಿ, ನನ್ನ ಬಿಟ್ಬಿಡಿಪ್ಪ.
1: ಏನ್ರಿ ನೀವು ಜವಾಬ್ದಾರಿ.
0: ಪ್ಲೀಸ್ ನನ್ನ ಮಾತು ಕೇಳಿ, ನಾನು ಮುಂದಿನ ತಿಂಗಳು ಮತ್ತೆ ಬರ್ತೀನಿ, ಅವಾಗ ಬೇಕಾದ್ರೆ ಟೂರ್ ಪ್ರೋಗ್ರಾಮ್ ಇಟ್ಕೋಣ.
2: ಏನೋ ಮುಖ್ಯವಾದ ಕೆಲಸ ಇದೆ ಅಂತಾನೆ, ಹೋಗ್ಬಿಟ್ಟು ಬರ್ಲಿ. ಓಕೆ?
1: ಏನೋಕೆ, ಯಾಕೋಕೆ? ಅವ್ರು ಊರಿಗೆ ಹೋಗಲ್ಲ, ನಮ್ ಜೊತೆ ಬರ್ತಾರೆ. ಇಲ್ಲಿ ನೋಡಬ್ಬಿ, ನಮ್ಮಿಬ್ಬರಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ? ನಾನೇ ತಾನೆ, ನನ್ ಗೊತ್ತು. ಹಾಗಿದ್ರೆ ನೀವು ನನ್ನ ಮನಸ್ಸಿಗೆ ನೋವು ಮಾಡ್ಬಹುದಾ? ನಿಜವಾಗ್ಲೇ ನೀವು ಬರ್ಲಿಲ್ಲ ಅಂದ್ರೆ ನನ್ಗೆ ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್? ಪ್ಲೀಸ್ ಪ್ಲೀಸ್. ಗ್ರೇಟ್, ಕೊಡೆಕೆನಲ್ಲಿ ಬೊಂಬಾಟ್ ಮಾಡ್ಬಿಡೋಣ. ಹಲೋ, ನಿಮ್ ಫ್ರೆಂಡ್ ಯಾರೋ ಕೊಡೆಕೆನಲ್ಲಿ ಇದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಕಾಟೇಜ್ ರೆಡಿ ಮಾಡಕ್ ಹೇಳಿ, ನಾನು ಹೊರಡೋಕೆ ಏರ್ಪಾಡ್ ಮಾಡ್ತೀನಿ. ಅಭಿ, ನೀವು ಬರೋಕ್ ಒಪ್ಕೊಂಡಿದ್ದು ನಂಗೆ ತುಂಬಾ ಸಂತೋಷ ಆಯ್ತು.

0: ಮಾತಾಡಕ್ಕೆಲ್ಲ ಮಾತಾಡಲ್ಲ. ನಿನ್ನ ಕೊಡೈಕನಾಲ್ಗೆ ಬರಬೇಕು ಅಂತ ಹೇಳಿದಿಲ್ಲಲ್ಲ, ಅದು ಅವಳು ಹೃದಯದಿಂದ ಬಂದಿರೋ ಮಾತು.
1: ನಾನು ಮೊದಲು ಹೇಳ್ಕೊತೀನಿ.
2: ಏನ್ ಚೆನ್ನಾಗಿದೆಪ್ಪ ಇಲ್ಲಿ? ಹಾ ಎಲ್ಲ ಹೇಳಿರಿ, ಬನ್ನಿ ಬನ್ನಿ ಬನ್ನಿ ಬನ್ನಿ, ಕೊಡೈಕನಾಲ್ ಬಂದ್.
3: ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹೇಮಂತ್ ಅನ್ನೋರು ಯಾರು?
4: ನಾನೇ.
3: ನೀವು ವೀಣಾ? ಇಸ್ ಇಸ್ ಹೇಮಂತ್. ನೀವು ಅಭಿಷೇಕ್? ಹಾಡು ಹೇಳೋರು? ಹಾಡು ಚೆನ್ನಾಗಿ ಹೇಳ್ತಾರಾ? ಹಾಡು ಚೆನ್ನಾಗಿ ಹೇಳ್ತಾರಾ? ಏನ್ ನಿಮ್ ಮಂಟಿ ಕ್ಯೂ ಕೇಳಿಸಲ್ವಾ?
5: ಹಾಡ್ತಾರೆ ಹಾಡ್ತಾರೆ.
3: ನಾನು ಪೀಟರ್, ಕಾಟೇಜ್ ಮ್ಯಾನೇಜರ್. ಬನ್ನಿ. ಏನಿದು ಇಷ್ಟೊಂದು ಸೂಟ್ ಕೇಸು? ಎಲ್ಲರೂ ಇಲ್ಲೇ ತಳ ಹೋಗ್ಬೇಕು ಅಂತ ಇದ್ದೀರಾ?
5: ಎಷ್ಟು ಮಾತಾಡ್ತಾನೆ ಇವನು?
4: ಏಯ್, ವಯಸ್ಸಿಗೆ ತಕ್ಕಷ್ಟು ಮಾತಾಡು.
3: ಈಗಿನ ಕಾಲದಲ್ಲಿ ಮನುಷ್ಯ ತಕ್ಕಂಗ್ ಮಾತಾಡ್ಬೇಕು, ಇಲ್ಲಾಂದ್ರೆ ಬೋಳಿಸ್ಬಿಡ್ತಾರೆ. ಹಾ ಕೂತ್ಕೊಳ್ಳಿ.
4: ಏಯ್ ಡ್ರೈವರ್ ಅಲ್ಲಿ
3: ಯಾಕೆ? ನಾವ್ ಓಡಿಸ್ತಾರೆ ಗಾಡಿ, ಮುಂದೋಗಲ್ವಾ?
5: ಲೈಸೆನ್ಸ್ ಇದ್ಯಾ?
3: ಬರುತ್ತೆ.
5: ಯಾವಾಗ?
3: 5 ವರ್ಷ ಆದ್ಮೇಲೆ.
5: ಅಯ್ಯೋ,
3: ಮಾತಾಡ್ದೆ ಕೂತ್ಕೊಳ್ತೀರಾ?
4: ಏನಂದೆ?
3: ನನ್ ಪಡೆ ನಾನು ಮಾತಾಡ್ಕೊಂಡೆ ಅಷ್ಟೇ.
1: ತಗೊಳ್ರಪ್ಪ ಈ ಕೀಸ್ ಇಟ್ಕೊಳ್ಳಿ, ಎಲ್ಲರೂ ನಿಮ್ಮ ರೂಮ್ಗೆ ಹೋಗ್ಬೇಕು, ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಗೊತ್ತಾಯ್ತಾ?
6: ಹಾ.

0: ಹಲೋ
1: ಮಿಸ್ಟರ್ ಪೀಟರ್, ಹೌ ಆರ್ ಯು?
0: ಫೈನ್.
1: ಏನ್ ಇಷ್ಟು ಬೇಗ ಎದ್ದು ಬಿಟ್ಟಿದ್ಯಾ?
0: ಎಲ್ಲಾರು ಬೆಡ್ ಕಾಫಿನ ಕುಡಿಬೇಕು ಅಂದ್ರೆ ಹಾಲ್ ತರೋರು ಯಾರು? ಅದಕ್ಕೆ ಹೋಗ್ತಾ ಇದೀನಿ. ಹೌದು, ಏನ್ ಕೊಡ ತೆಗಿತೀರಾ?
1: ಈ ಚಿಗುರು, ಮಂಜಿನ ಹನಿ, ಹೂ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್.
0: ಓಹೋ, ಹಾಗಾದ್ರೆ ಈ ಹುಳ, ಜಿಗಣೆ, ಗಿದ್ಲು ಅವೆಲ್ಲ ತೆಗಿರಿ, ಅದು ಬ್ಯೂಟಿಫುಲ್ ಆಗಿರುತ್ತೆ. ಹೌದು, ನಿಮ್ಗೊಂದು ವಿಷಯ ಹೇಳದೆ ಮರ್ತೋಗ್ಬಿಟ್ಟೆ. ಇಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಇದೆ, ಇಲ್ಲಿ ಬರೋ ಟೂರಿಸ್ಟ್ ಎಲ್ಲ ಆ ಜಾಗಕ್ಕೆ ಹೋಗೇ ಹೋಗ್ತಾರೆ. ನೀವೇನಾದ್ರೂ ಆ ಜಾಗದಲ್ಲಿ ನಿಂತು ನೋಡ್ರಿ ಅನ್ಕೊಳ್ಳಿ, ಸುಸ್ತಾಗ್ಬಿಡ್ತೀರಾ.
1: ಯಾಕೆ?
0: ಅಷ್ಟು ಸೂಪರ್ ಆಗಿರುತ್ತೆ ಸನ್ಸೆಟ್. ಸನ್ಸೆಟ್ ಅಂದ್ರೆ ಗೊತ್ತಲ್ಲ, ಮೊದ್ಲು ಅದ್ರಿಂದ ಫೋಟೋ ತೆಗಿರಿ. ಅದನ್ ಬಿಟ್ಟು ಈ ಹೂವು, ಮಂಜಿನ ನೀ ಚಿಗ್ರಂತೆ.
1: ನೀನ್ ಹೇಳ್ಬಿಟ್ಟಿಯಲ್ಲ, ಬಿಡು, ತೆಗೆದೇ ತೆಗಿತೇನೆ. ಹೌದು, ಇಲ್ಲಿಂದ ಎಷ್ಟು ದೂರ ಆಗುತ್ತೆ?
0: ಇಲ್ಲ, ಮುಂದಿನ ತಿರುವು 12 ಕಿಲೋಮೀಟರ್.
1: ದೊಡ್ಡ ಮನುಷ್ಯ ಕಣೆಯ ನೀನು.
2: ಏನ್ ಫೋಟೋಗ್ರಾಫರ್, ಏನಾದ್ರೂ ಸಿಗ್ತಾ?
1: ಅಭಿ ಎಲ್ಲಿ
2: ಮಲಗಿದ್ದಾನೆ ಹೇಳಿ.
1: ಹೇಳ್ಬೇಕಾ? ಏನನ್ನ?
2: ನಿಮ್ ಮನಸ್ಸಲ್ಲಿ ಏನೋ ಗೊಂದಲ.
1: ಯಾವ ಗೊಂದಲನೂ ಇಲ್ಲ, ಹೊರಗಡೆ ಸಿಕ್ಕಾಪಟ್ಟೆ ಚಳಿ.
2: ಚಳಿಗೆ ಮೈತಾನೆ ನಡುಕ್ಬೇಕು, ಮನಸ್ಸು ಯಾಕೆ ನಡುಕ್ತಾ ಇದೆ?
1: ಬೆಳಗ್ಗೆ ಬೆಳಗ್ಗೆನೆ ಕಲ್ಪನಾ ಲೋಕದಲ್ಲಿ ಮುಳುಗ್ಬೇಡ ಚಿನ್ನ. ಒಳ್ಳೆ ಹುಡುಗಿಲ್ಲ, ಬೇಗ ರೆಡಿ ಆಗು, ಸ್ಟಾಫ್ ಎಲ್ಲ ವೇಟ್ ಮಾಡ್ತಿರ್ತಾರೆ.
2: ನಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ?
1: 7 ವರ್ಷ ಆಯ್ತು.
2: ಕರೆಕ್ಟ್, 7 ವರ್ಷ. ಹಾಗಿದ್ರೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ? ಈ ತರ ಲೆಕ್ಕಾಚಾರಕ್ಕೆಲ್ಲ ನೀನೇ ಸರಿ ಅಂತ ಹೇಳ್ತಾ ಇರ್ತಿರಲ್ಲ, ನಾನೇ ಹೇಳ್ತೀನಿ ಬಿಡಿ. 22,07,52,000 ಸೆಕೆಂಡ್ಸ್. ಈ ಎಲ್ಲಾ ಸೆಕೆಂಡ್ಸ್ ನಾನ್ ನಿಮ್ ಜೊತೆ ಜೀವನ ಮಾಡ್ತೀನಿ. ನಿಮ್ಮ ಹೃದಯದ ಎಲ್ಲಾ ಬಡಿತಾನು ಕೇಳಿಸುತ್ತಲ್ಲ, ಹಾಗೆ

0: ಒಂದು ಕ್ಷಣ ನೀನ್ ನಮ್ ಜೊತೆ ಇಲ್ಲದೆ ಹೋದ್ರು ನನ್ ಗೊತ್ತಾಗುತ್ತೆ. ಅಡಿಗೆ ಮನೆಯಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಎರಡ್ ಮೂರು ಕ್ಷಣಗಳು ನೀವು ನನ್ನ ಜೊತೆ ಇರಲಿಲ್ಲ. ನಿಮ್ಮ ಮನಸ್ಸಲ್ಲಿಗೆ ಹೋಗಿತ್ತು.
1: ಅಂಥ ಸಮಸ್ಯೆ ಏನೂ ಇಲ್ಲ. ನಾವಿಬ್ರು ತಲೆ ಕೆಡಿಸ್ಕೊಳ್ಳೋ ತರ ಏನೂ ನಡೆದಿಲ್ಲ. ವಿಚಿತ್ರವಾದ ಲೆಕ್ಕಾಚಾರಗಳನ್ನೆಲ್ಲ ಹಾಕಿ ಈ ಪುಟ್ಟಲನ್ನ ಬಿಸಿ ನೋಡ್ಕೋಬೇಡ ಏನು.
0: ಅಪ್ಪಿ ತಪ್ಪಿ ನಾನು ರೊಮ್ಯಾಂಟಿಕ್ ಆಗಿ ಮಾತಾಡಿದ್ರೆ ನಮಗೆ ವಿಚಿತ್ರವಾಗಿರುತ್ತೆ.
2: ಬಿದ್ರೆ ಪೋಸ್ಟ್ ಮಾಡೋ ಮಾಡಕ್ ಇನ್ನೊಂದು ಹೆಣ ಸಿಗುತ್ತೆ ಅಷ್ಟೇ.
3: ಏನ್ ಜಾನಕಿ ಅದು?
4: ಅದೇ ಸರ್, ನಮ್ ಹೆಂಡತಿ ಏನೋ ಕೇಳಕ್ ಹೋದ್ರು ನಾನು
2: ಏನೋ ಮಾಡ್ತಿದ್ಯಾ? ಸ್ವಲ್ಪ ಕೈ ಜಾರ್ದ ಜೀವಕ್ಕೆ ಅಪ್ಪಯ್ಯ. ಆಮೇಲೆ
3: ನೀನ್ ಯಾಕೆ ಹೆದ್ರಕೊಂಡೆ? ಅಷ್ಟು ಸುಲಭವಾಗಿ ನನ್ನ ಹೆಂಡತಿನ ಕಲ್ಕೊಂಡ್ ಬಿಡ್ತೀನಿ ಅನ್ಕೊಂಡ್ಯಾ?
5: ಹಾಡುಗಾರ ಎಲ್ಲೆಲ್ಲಿ ತೊಡ್ಕಂದಿನ?
3: ಯಾಕೆ
5: ಯಾಕ ಹಿಡಿ ಕೈನ ಅಬ್ಬ ಅದ್ ಸರಿ. ನೀನ್ ಯಾವಾಗ ಯಾರನ್ನ ಲವ್ ಮಾಡಿದ್ಯಾ? ಏನಾಗ ನೋಡ್ತಾ ಇದ್ಯಾ? ಕೊಲೆ ಮಾಡಿದ್ಯಾ ಅಂತ ಕೇಳ್ದೆ ನಾನು. ಲವ್ ಮಾಡಿದ್ಯಾ ಅಂತ ಕೇಳ್ದೆ ಅಷ್ಟೇ. ನಾನು ಹುಡುಗಿನ ಲವ್ ಮಾಡಿದೀನಿ, ಬಟ್ ಒಂದ್ ಪ್ರಾಬ್ಲಮ್.
3: ಏನು?
5: ಅದೇ ನಿಮ್ ಫ್ರೆಂಡ್ ಇದಾರಲ್ಲ ಸೋಡ, ಅವ್ರಿವತ್ತು ಸನ್ಸೆಟ್ ಫೋಟೋ ತೆಗಿಬೇಕು ಅಂತ ಹೇಳಿದ್ರು. ಅವ್ರನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿನಿ. ಆದ್ರೆ ನಂಗೆ ಹೋಗಕ್ ಆಗ್ತಾಯಿಲ್ಲ ಗೊತ್ತಲ್ಲ, ಲವ್ಸ್ ಪ್ರಾಬ್ಲಮ್. ಪ್ಲೀಸ್ ಪ್ಲೀಸ್ ನಿಮ್ಮನ್ನ ಹೆಲ್ಪ್ ಮಾಡ್ತೀಯಾ? ನೀನ್ ಅವ್ರನ್ನ ಕರ್ಕೊಂಡು ಹೋಗ್ಬಿಡು, ತಗೋ ಕೀಸ್ನ.
3: ಓಕೆ
5: ಥ್ಯಾಂಕ್ ಯು. ಆದಷ್ಟು ಬೇಗ ನೀನು ಒಂದು ಹುಡುಗಿನ ನೋಡಿ ಲವ್ ಮಾಡ್ಬಿಡು, ಚೆನ್ನಾಗಿರುತ್ತೆ.
3: ಸರಿ.

0: ಚಂದ ದಿಢೀರ್ ಅಂತ ಹೇಗ್ ಬಂತು? ನಾನು ಸನ್ಸೆಟ್ ಫೋಟೋ ತೆಗೆಯೋದಕ್ಕೆ ಹೋಗ್ತಿದ್ದೀನಿ, ನಾನು ವಾಪಸ್ ಬರೋವರೆಗೂ ನೀನು ನಿದ್ದೆ ಬೇಡ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಂದ.
1: ಈ ಜಾಗ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಹಿಡಿಸ್ತು. ಯಾಕೊಂಥರ ಇದೆಯಾ?
2: ನೀನು ಯಾವಾಗ ಊರಿಗೆ ಹೋಗ್ತೀಯ? ನನ್ನ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ.
1: ನಾನು ಅವತ್ತೇ ಹೊರಟಿದ್ದೆ, ನೀವೇ ಬಲವಂತ ಮಾಡಿ ಉಳಿಸ್ಕೊಂಡ್ರಿ, ಈಗ ಹೋಗುವಂತ ಇದೆಯಾ? ನನಗೇನು ಅರ್ಥ ಆಗ್ತಾ ಇಲ್ಲ.
2: ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಇದೆ, ಅದೆಲ್ಲರಿಗೂ ಗೊತ್ತಿರೋದೆ. ದುರ್ಯೋಧನ್ ಹೆಂಡತಿ ಭಾನುಮತಿನೂ ಸ್ನೇಹಿತ ಕರ್ಣನೂ ಒಟ್ಟಿಗೆ ಕೂತು ಪಗಡೆ ಆಟ ಆಡ್ತಿರ್ತಾರೆ. ತಾನೆಲ್ಲಿ ಸೋತ್ ಹೋಗ್ತೀನೋ ಅನ್ನೋ ಭಯದಿಂದ ಭಾನುಮತಿ ಅರ್ಥ ಆಟದಲ್ಲಿ ಹೇಳೋಕೆ ಪ್ರಯತ್ನಿಸ್ತಾಳೆ, ಕರ್ಣ ಅವಳನ್ನ ಹಿಡಿದೇಳಿದು ಆಟ ಆಡೋಕೆ ಬಲವಂತ ಮಾಡ್ತಾನೆ. ಹಾಗೆ ಎಳೆಯುವಾಗ ಆಕೆ ಸೊಂಟದಲ್ಲಿ ಕಟ್ಟಿದ ಮುತ್ತಿನ ಡಾಬು ಕಿತ್ತು ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ಆ ಸಮಯದಲ್ಲಿ ದಿಢೀರಂತ ದುರ್ಯೋಧನ ಅಲ್ಲಿಗೆ ಬರ್ತಾನೆ. ಗಂಡ ಎಲ್ಲಿ ತಪ್ಪು ತಿಳ್ಕೋತಾನೆ ಅಂತ ಭಾನುಮತಿಗೆ ಭಯ, ಸ್ನೇಹಿತ ಎಲ್ಲಿ ತಪ್ಪು ತಿಳ್ಕೋತಾನೆ ಅಂತ ಕರ್ಣನಿಗೆ ಭಯ. ಆಗ ದುರ್ಯೋಧನ ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ದೆ ಸಹಜವಾಗಿ ಈ ಮುತ್ತುಗಳನ್ನ ಆರಿಸ್ಕೊಳ್ಳ ಇಲ್ಲ ಪೋಣಿಸ್ಕೊಳ್ಳ ಅಂತ ಕೇಳ್ತಾನೆ. ಆ ಮಟ್ಟಕ್ಕೆ ಹೆಂಡತಿ ಮೇಲೂ ಸ್ನೇಹಿತ ಮೇಲೂ ನಂಬಿಕೆ ಇಟ್ಕೊಂಡಿರ್ತಾನೆ. ನನ್ನ ಹೆಂಡತಿ ವೀಣಾ ಭಾನುಮತಿನೇ, ನಾನು ದುರ್ಯೋಧನ ಆಗ್ಬಲ್ಲೆ, ನಿನ್ನಿಂದ ಕರ್ಣನಾಗೋಕ್ ಸಾಧ್ಯನ? ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ನಿನ್ನ ಕಲ್ಪನೆಗಳನ್ನೇ ಸವಿಯೋಕೆ ಗೊತ್ತಿರೋ ನನಗೆ ಸತ್ಯನ ಅರ್ಥ ಮಾಡ್ಕೊಳ್ಳೋಕಾಗಲ್ವಾ? ಆವತ್ತು ನೀನು ಊರಿಗೆ ಹೋಗ್ತೀನಂತ ಹೊರಟೆ, ಆದರೆ ಹೋಗ್ಲಿಲ್ಲ. ಅದಕ್ಕೆ ಕಾರಣ ನಿನ್ನಲ್ಲಿ ಹೊಸದಾಗಿ ಹುಟ್ಟಿರೋ ಕೆಟ್ಟ ಆಸೆ. ನನಗ್ ಗೊತ್ತಿರೋ ಅಭಿಷೇಕ್, ನೀನಲ್ಲ. ಆವತ್ತು ನೀನು ಹಾಡಿದ ಹಾಡಿನ ಅರ್ಥ ಈಗ ನನಗ್ ಗೊತ್ತಾಗ್ತಿದೆ. ಆ ಹಾಡಲ್ಲಿ ವೀಣಾನೇ ಇದ್ಲು. ಇದನ್ ನೀನಿಲ್ಲ ಅಂತೀಯ? ಕಾಟೇಜ್ ಬಾಗ್ಲಲ್ಲಿ ನೀನ್ ವೀಣಾನ ಮುಟ್ಬೇಕು.

ಜಾರಿ ಬಿದ್ದ ಗ್ಲೌಸ್ ನ ಸವರಿಕೊಟ್ಟಿತ್ತು. ಹಲವಿಲ್ಲಿ ನಾನು ವೀಣನ ತಳ್ಳಿ ಬಿಡ್ತೀನಿ ಅಂತ ಅನ್ಕೊಂಡು ನೀನು ನೋ ಅಂತ ಕಿರ್ಚಿದ್ದು ಎಲ್ಲನೂ ಗಮನಿಸಲೈತೆ. ನನಗೆ ನಿನ್ನ ಮೇಲೆ ಕೋಪ ಬರ್ತಾ ಇಲ್ಲ, ಬೇಜಾರಾಗ್ತಿದೆ. ಸಾಕು, ಇದಿನ್ನೂ ಮುಂದುವರಿಬಾರ್ದೇ. ನೀನು ಹೋಗ್ಬೇಕು, ಹೌದು ನಿನ್ನಮ್ಮಿಂದ ದೂರ ಹೋಗ್ಬೇಕು. ನಿನ್ನ ನಾನು ಹೋಗುವಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನನ್ನ ಒಂದೊಂದು ಚಲನೆಯನ್ನು ವೀಣಾ ಅರ್ಥ ಮಾಡ್ಕೋತಾಳೆ. ನಿನ್ನೆ ನನ್ನ ಮುಖ ನೋಡಿದ ಕೂಡಲೇ ಕರೆಕ್ಟಾಗಿ ಕೇಳ್ಬಿಟ್ಲು ಏನು ವಿಷಯ ಅಂತ. ಅವಳತ್ರ ನಾನು ಏನು ಹೇಳಲಿಲ್ಲ, ಹೇಗೋ ನಿಭಾಯಿಸ್ದೆ. ನನ್ನ ಸ್ನೇಹಿತನ ಮನಸ್ಸಿನಲ್ಲಿ ಈ ಥರ ಒಂದು ಆಸಿದೆ ಅಂತ ಅವಳ ಹತ್ರ ಹೇಗೆ ಹೇಳಿ? ಆದರೆ ಇನ್ನೊಂದು ಸಾರಿ ಕೇಳಿದ್ರೆ ನನ್ನಿಂದ ಮುಚ್ಚಿಡೋಕ್ಕಾಗಲ್ಲ, ಹೇಳಿಬಿಡ್ತೇನೆ. ನಾನು ಹೇಳಿಬಿಟ್ರೆ ನೀನು ಯಾವ ಮುಖ ಇಟ್ಕೊಂಡು ಅವಳನ್ನ ನೋಡ್ತೀಯ? ನೀನು ಹೊರಡೋದಕ್ಕೆ ಏರ್ಪಾಡು ಮಾಡ್ತೇನೆ.

0: accident happened.
1: Hemant.
0: I'm sorry. Oh no.
1: No.
0: Nanu Hemant. ಸನ್ಸೆಟ್ ಫೋಟೋ ತೆಗಿಯಕ್ಕೋಸ್ಕರ ಬೆಟ್ಟದ ಮೇಲಕ್ಕೆ ಹೋಗಿದ್ವಿ. ತುದಿ ನಿಂತು ಹೇಮಂತ್ ಫೋಟೋ ತೆಗಿತಿದ್ದ. ಹುಷಾರಾಗಿರು, ಅಪಾಯ ಸ್ಥಳ ಅಂತ ಹೇಳ್ತಾನೆ ಇದ್ದೆ ನಾನು. ಇನ್ನೂ ಚೆನ್ನಾಗಿ ಫೋಟೋ ತೆಗಿಬೇಕು, ಎತ್ತರ ಸಾಲದು ಅಂತ ಅವನೇ ಜೀಪನ್ನು ಡ್ರೈವ್ ಮಾಡಿಕೊಂಡು ತುದಿಯ ನಿಲ್ಸಕ್ಕೆ ಹೋದ. ಏನ್ ಕಾರಣ ಅಂತ ಗೊತ್ತಿಲ್ಲ, ಜೀಪ್ ಮುಂದೇ ಇಲ್ಲ. ನಾನು ನೋಡ್ತಿದ್ದಾಗೆ ಹಣದಲ್ಲಿ ಬಿದ್ದೋಯ್ತು. ನನಗೆ ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಹೆದರ್ಕೊಂಡು ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಪೊಲೀಸ್ ಸ್ಟೇಷನ್ಗೆ ಬಂದು ವಿಷಯ ತಿಳಿಸಿದೆ. ಇದೇ ನಡೆದಿದ್ದು.
2: ಈಗ ಹೇಗಿದ್ದಾರೆ ಡಾಕ್ಟ್ರೆ?
1: ಎಲ್ಲ ಸರಿ ಹೋಗುತ್ತೆ. ಅತಿಯಾದ ಆಘಾತ ಆಗಿರೋದ್ರಿಂದ ಚೇತರಿಸ್ಕೊಳಕ್ಕೆ ಇನ್ನೂ 2-3 ತಿಂಗಳಾದ್ರೂ ಬೇಕಾಗುತ್ತೆ. ಮಗುನ್ ಮಾತ್ರ ಉಳ್ಸಕ್ಕಾಗ್ಲಿಲ್ಲ. ಹೌದು, ಪಾಪ ಆಕೆ ಬಿದ್ದಾಗ ಹೊಟ್ಟೆಗೆ ಬಿದ್ದಿರ್ಬೇಕು. ಆಕೆನ ಹುಷಾರಾಗಿ ನೋಡ್ಕೊಳ್ಳಿ, ಒಂಟಿಯಾಗಿರೋಕ್ ಬಿಡ್ಬೇಡಿ. ಸ್ವಲ್ಪ ದಿನ ಯಾರಾದ್ರೂ ಜೊತೆಲಿದ್ರೆ ಒಳ್ಳೇದು.
3: ಅಭಿಷೇಕ್, ಅವನು ಸ್ವಲ್ಪ ಸುಧಾರಿಸ್ಕೊಳ್ಳೋವರೆಗೂ ನೀವಿಲ್ಲಿರೋದೇ ಒಳ್ಳೇದು.
0: ಆಯ್ತು.

0: ಅಭಿಷೇಕ್ ಅಂತ. ಬನ್ನಿ. ಅಭಿ ಅಲ್ವಾ? ಆಫೀಸ್ ಹೋಗಿರ್ಬೇಕು, ಇನ್ನೇನ್ ಬಂದ್ಬಿಡ್ತಾರೆ. ಕೂತ್ಕೊಳ್ಳಿ.
1: ನೋಡಮ್ಮ, ನನಗೆ ವಿಷಯನೇ ತಿಳಿದಿರ್ಲಿಲ್ಲ. ನಾಲ್ಕೈದು ತಿಂಗಳಿಂದ ಅಭಿಯಿಂದ ಒಂದು ಕಾಗ್ದನೂ ಬಂದಿರ್ಲಿಲ್ಲ. ನನಗೆ ತುಂಬಾ ಕಳವಳ ಆಗಿತ್ತು. ನಿನ್ನೆ ದಿಢೀರಂತ ಕಾಗ್ದ ಬಂತು.
2: ವೀಣಾ, ಈ ಕಾಗ್ದಗಳನ್ನು ಓದು ನೋಡಮ್ಮ. ಅಭಿ ಯಾವುದೋ ಒಂದು ಹುಡುಗಿನ ಆಸೆ ಪಟ್ಟಿರೋ ತರ ಬರ್ತಿದ್ದಾನೆ. ಕಾಗ್ದನ ಇದು ಬರೀ ಕವಿತೆ. ನನಗಂತೂ ಒಂಚೂರು ಅರ್ಥ ಆಗ್ಲಿಲ್ಲ. ಆ ಹುಡುಗಿ ಯಾರು ಏನು ಅಂತ ನಿನಗೇನಾದ್ರೂ ಅರ್ಥ ಆಗುತ್ತ ನೋಡು.
3: ನನ್ ಶ್ರುತಿನ ಮತ್ತೆ ನಾನು ಇಲ್ಲಿ ಜೀವಂತ ನೋಡ್ತಾ ಇದ್ದೀನಿ. ಅದೇ ಗುಣ, ಅದೇ ತುಂಬತನ, ಅದೇ ಹುಡುಗಾಟ. ಶ್ರುತಿಗೆ ಯಾವ ಹಾಡು ತುಂಬಾ ಹಿಡಿಸಿತ್ತು ಅದೇ ಹಾಡು ಇವಳು ಹಿಡಿಸ್ತು. ಅವಳು ಶ್ರುತಿ, ಇವಳು ಶ್ರುತಿನ ಬೀಟು ವೀಣೆ. ಬಂಜರಾದ ನನ್ನ ಬದುಕಿಗೆ ಅವಳೇ ಅಮೃತ ವರ್ಷಿಣಿ.
1: ಏನಮ್ಮ, ಹುಡುಗಿ ಯಾರು ಅಂತ ನಿನಗೇನಾದ್ರೂ ಅರ್ಥ ಆಯ್ತಾ?
0: ಇಲ್ಲ, ನಾನು ನಿಧಾನವಾಗಿ ಇದ್ರ ಬಗ್ಗೆ ಅಭಿ ಹತ್ರ ಮಾತಾಡಿ ತಿಳ್ಕೊತೇನೆ. ಈ ಕಾಗದಗಳ

0: ನನಗೆ ತೋರಿಸಿದ್ದು ಅಭಿ ಹತ್ರ ಹೇಳಬೇಡಿ, ತಪ್ಪು ತಿಳ್ಕೊತಾರೆ.
1: ಅಭಿ, ಯಾಕೋ ಕತ್ಲಲ್ಲಿ ಕುಳಿದಿದೀಯಾ?
2: ಅಮ್ಮ, ನನ್ ಭಯ ಆಗ್ತಿದೆ ಅಮ್ಮ.
1: ಭಯನ? ಯಾಕೋ?
2: ನಾನು ಹೇಮಂತ್, ನಾವು
1: ನೀನು ಹೇಮಂತ್ ಎಂಥ ಸ್ನೇಹಿತರು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಮಂತ್ ದೇವ್ರಂತ ಮನುಷ್ಯ, ಅದಕ್ಕೆ ಆ ದೇವರು ಅವನ ಹತ್ರ ಕರೆಸ್ಕೊಂಡ್ಬಿಟ್ಟ ಅನ್ಸುತ್ತೆ. ಆದಷ್ಟು ದುಃಖನ ಮರೆಯೋದಕ್ಕೆ ಪ್ರಯತ್ನ ಪಡ್ಬೇಕಪ್ಪ.
2: ಆದ್ರೂ ನನಗೇನೋ ಭಯ ಭಯ ಆಗ್ತದೆ ಅಮ್ಮ.
1: ಏನೂ ಆಗಲ್ಲ ಕಣೋ, ನಿಮ್ಮಮ್ಮ ನಿಮ್ ಪಕ್ಕದಲ್ಲೇ ಇದ್ದಾಳೆ, ಏನೂ ಆಗಲ್ಲ.
0: ಇನ್ನು ಒಂದು ವಾರನಾದ್ರೂ ಇದ್ದು ಹೋಗ್ಬಹುದಾಯ್ತಲ್ಲಮ್ಮ.
1: ಇರ್ಬೇಕು ಅಂತಾನೆ ನನಗೂ ಆಸೆ, ಆದ್ರೆ ಏನ್ ಮಾಡೋದು, ದಿಢೀರಂತ ಹೊರತು ಬಂದ್ಬಿಟ್ಟೆ. ಅಲ್ಲಿ ಕೆಲ್ಸಗಳೆಲ್ಲ ಹಾಗೆ ಉಳಿದಿದೆ, ನೋಡ್ಕೊಳಕ್ ಬೇರೆ ಯಾರೂ ಇಲ್ಲ.
3: ಅಮ್ಮ ಹೇಳೋದು ಸರಿನೇ, ಅಮ್ಮ ಹೊರಡ್ಲಿ.
1: ವೀಣಾ, ಸ್ವಲ್ಪ ದಿನ ನಮ್ಮೂರ್ ಬಂದಿರಮ್ಮ, ಬದಲಾವಣೆ ಆಗತ್ತೆ, ಮನ್ಸಕ್ ಸಮಾಧಾನನೂ ಸಿಗತ್ತೆ. ಬಾಳಿ ಬದುಕಿ ಜಾಗದಲ್ಲೇ ಇದ್ರೆ ನಡೆದಿದ್ದನ್ನ ಮರೆಯೋದ್ ಕಷ್ಟ.
0: ಇಲ್ಲಮ್ಮ, ಅವ್ರ ನೆನಪುಗಳನ್ನ ಮರೆಯೋಕೆ ನಾನು ಇಷ್ಟಪಡಲ್ಲ. ಆ ನೆನಪುಗಳೇ ನನ್ ಗಾಯಕ ಔಷಧಿಯಾಗಿದೆ. ಸ್ವಲ್ಪ ದಿವಸ ಕಳೆದ ಮೇಲೆ ನಿಮ್ಮೂರ್ಗೆ ಖಂಡಿತ ಬರ್ತೀನಿ.
4: ಹಲೋ,
0: ಬಾ ವಿಮಲಾ. ಅಮ್ಮ, ನಾನು ಹೇಳಿದ್ನಲ್ಲ, ಇವರೇ ಡಾಕ್ಟರ್ ವಿಮಲಾ, ಇವರು ಅಭಿಷೇಕ್ ತಾಯಿ.
4: ಓ, ನಮಸ್ಕಾರ.
1: ಬರ್ತೀನಿ ಡಾಕ್ಟರ್.
4: ಆಯ್ತಮ್ಮ. ಒಳ್ಳೆ ಅಮ್ಮ, ಒಳ್ಳೆ ಮಗ.
0: ಅಭಿಷೇಕ್ ನನ್ನ ಪ್ರೀತಿಸ್ತಿದ್ದಾನೆ,
4: ಹಾಗಂತ ಅವನೇ ನಿನ್ನ ಹತ್ರ ಹೇಳಿದ್ನ?
0: ಇಲ್ಲಿವರೆಗೂ ಬಾಯಿ ಬಿಟ್ಟು ಹೇಳಿಲ್ಲ.
4: ನಾನೇ ನಿನ್ನ ಹತ್ರ ಹೇಳಬೇಕು ಅಂತಿದ್ದೆ. ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಹೇಗೂ ಬಾಳ್ಲೇಬೇಕಲ್ಲ. ಅಭಿಷೇಕ್ ಒಳ್ಳೆ ಹುಡುಗ, ನಿನ್ನನ್ನು ಅರ್ಥ ಮಾಡ್ಕೊಂಡಿರೋ ಮನುಷ್ಯ.
0: ನಿನ್ನ ಫ್ರೆಂಡ್, ನಾನು ಒಳ್ಳೇದಕ್ಕೆ ಹೇಳ್ತಿದ್ಯಾ ಅಂತ ಗೊತ್ತು. ನಿನಗೂ ಈ ಪ್ರಪಂಚಕ್ಕೂ ಈ ಮನೆಯಲ್ಲಿ ಹೇಮಂತ್ ಇಲ್ಲ, ನನ್ನ ಹಣೆಯಲ್ಲಿ ಕುಂಕುಮ ಇಲ್ಲ, ನಾನು ಒಂಟಿಯಾಗಿದ್ದೀನಿ. ಆದ್ರೆ ನನ್ನ ಪಾಲಿಗೆ ಹೇಮಂತ್ ನನ್ನ ಜೊತೆಯಲ್ಲೇ ಇದ್ದಾರೆ. ಈ ಮನೆ ತುಂಬಾ ಅವರೇ ಇದ್ದಾರೆ, ನಾನು ನನ್ನ ಗಂಡ, ಈ ಮನೆಯಲ್ಲಿ ಸಂತೋಷವಾಗಿ ಇದ್ದೀವಿ.
4: ಐ ಆಮ್ ಸಾರಿ.
0: ಸಾರಿ ಯಾಕೆ ಹೇಳ್ತೀಯ? ನನ್ನ ಮೇಲಿನ ಪ್ರೀತಿಯಿಂದ ತಾನೇ ನೀನು ಮಾತಾಡಿದ್ದು, ಪರವಾಗಿಲ್ಲ.
4: ಹಾ, ನನ್ನ ಹಾಗೆ ಅಭಿಷೇಕ್ ಕೂಡ ಪ್ರೀತಿಯಿಂದ ಹೇಳಿರ್ಬೇಕಲ್ಲ.
0: ಅಭಿಷೇಕ್, ನಿನ್ನ ಜೊತೆ ಅವ್ರನ್ನ ಹೊಲಿಸ್ಕೊಂಡು ಮಾತಾಡೋದು ಬೇಡ. ನನ್ನ ಪರಿಸ್ಥಿತಿ ಕಂಡು ಅನುಕಂಪದಿಂದ ನನಗೆ ಬಾಳ್ ಕೊಡಬೇಕು ಅಂತ ಹೊಸದಾಗಿ ಹುಟ್ಟಿದ ಪ್ರೇಮ ಅಲ್ಲ ಅದು. ನನ್ನ ಗಂಡ ಬದುಕಿದ್ದಾಗಲೇ ಅಭಿಷೇಕ್ ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದ, ನನಗೆ ಗೊತ್ತಾಗ್ಲೇ ಇಲ್ಲ.
4: ಏನ್ ಹೇಳ್ತಿದ್ಯಾ?
0: ಹೌದು, ಅವ್ರ ತಾಯಿಗೆ ಅವ್ರು ಬರೆದ ಕಾಗದಗಳನ್ನ ನೋಡಿದೆ, ಆಗ್ಲೇ ನನ್ಗೆ ಗೊತ್ತಾಗಿದ್ದು ಅವರು ಒಳ್ಳೆಯವರೇ. ಈ ಕೂಡ ನನ್ಗೆ ಅವ್ರ ಮೇಲೆ ಬೇಜಾರಿಲ್ಲ. ಆದ್ರೆ ಅವ್ರ ಮನೇಲಿತ್ತು ನನ್ನ ಮೇಲೆ ಆಸೆ ಬೆಳೆಸ್ಕೊಂಡು ಇಲ್ಲಿರೋದು ಬೇಡ. ಈ ವಿಷಯ ತಿಳಿದ್ಮೇಲೆ ಅವ್ರ ಜೊತೆ ಮಾತಾಡೋಕೆ ನನಗೊಂಥರ ಮುಜುಗರ ಆಗುತ್ತೆ. ಅವ್ರನ್ನ ಕಳಿಸ್ಬಿಡು.
4: ನಿಜ, ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ.
5: ಓ ರಂಗಣ್ಣ,
6: ನಮಸ್ಕಾರ ಸರ್.
5: ನಮಸ್ಕಾರ, ಯಾವ ಬಂದ್ರೆ?
6: ಇವತ್ ಬೆಳಗ್ಗೆ ಬಂದೆ.
5: ಏನ್ ಸರ್ ಈ ತರ ಆಗೋಯ್ತು? ಎಂಥ ಒಳ್ಳೆ ವ್ಯಕ್ತಿ, ಮನಸ್ಸೇ ತಡ್ಕೊಳಕ್ ಆಗ್ತಿಲ್ಲ. ಇನ್ಮೇಲೆ ಇಂಥ ಬಂಗಾರದಂತ ಯಜಮಾನ್ರನ್ನ ಮತ್ತೆ ನಾವೆಲ್ ನೋಡಕ್ಕಾಗತ್ತೆ ಸರ್?
7: ಏನ್ ಮಾಡೋದು ರಂಗಣ್ಣ, ಎಲ್ಲ ವಿಧಿ. ನೀವು ಮೇಡಮ್ ನೋಡಿದ್ರ?
5: ಇಲ್ಲ ಸರ್, ಯಾವಾಗ್ಲೂ ನಂಗ್ತಾ ಇದ್ದಿದ್ ಮುಖನ, ಈಗ ಹೇಗ್ ನೋಡೋದು? ನನ್ನಿಂದ ನೋಡಕ್ಕಾಗಲ್ಲ ಸರ್.
7: ಬೇಜಾರ್ ಮಾಡ್ಕೊಬೇಡಿ, ನೀವು ನಾಳೆಯಿಂದ ಡ್ಯೂಟಿ ಬಂದ್ಬಿಡಿ, ಎಲ್ಲ ಸರಿ ಹೋಗುತ್ತೆ.
5: ಸರಿ ಸರ್. ಆದ್ರೆ ಈ ಪೇಪರ್ಗಳು ಯಾಕೆ ಸರ್ ತಪ್ಪು ತಪ್ಪಾಗಿ ಬರೀತಾರೆ?
7: ಏನ್ ಬರೆದಿದ್ದಾರೆ
5: ಇಲ್ಲಿ ನೋಡಿ ಸರ್, ಬಾಸು ಸಾವಿನ ಸುದ್ದಿ ಬಂದಿರುವ ಪೇಪರ್. ಇಲ್ಲಿ ಬಾಸು ಮೆಟ್ಟಿನ ಮೇಲೆ ಜೀಪ್ ಜೀಪ್ ಓಡಿಸ್ಕೊಂಡು ಹೋಗ್ತಿರುವಾಗ ಜೀಪ್ ಜೀಪ್ ಆಕ್ಸಿಡೆಂಟ್ ಆಗಿ ಹಳ್ಳಿಗೆ ಬಿತ್ತು ಅಂತ ಬರ್ದಿರಲ್ಲ ಸರ್.
7: ಇದ್ರಲ್ಲಿ ತಪ್ಪೇನಿದೆ?
5: ಅದು ತಪ್ಪು ಸರ್.
7: ಏನ್ ಹೇಳ್ತಿದ್ದೀರ?
5: ಅಯ್ಯೋ, ಯಜಮಾನ್ರಿಗೆ ಓಪನ್ ಗ್ರೌಂಡ್ ಅಲ್ಲೇ ಕಾರ್ ಓಡಿಸಕ್ ಬರ್ತಿರ್ಲಿಲ್ಲ, ಅಂತದ್ರಲ್ಲಿ ಅವ್ರು ಬೆಟ್ಟದ ಮೇಲೆ ಹ್ಯಾಗ್ ಸಹ ಡ್ರೈವ್ ಮಾಡ್ತಾರೆ? ನಾನು ಅವ್ರಿಗೆ ಎಷ್ಟ್ ಸಾರಿ ಕಲ್ಸ್ಕೊಡ್ತೀನಿ ಅಂತಂದ್ರು ಅವ್ರು ಕಲ್ತ್ಕೊಳ್ಳಿಲ್ಲ ಸರ್.
7: ಬೆಟ್ಟು ಮಾತಾಡಿ.
5: ಹ್ಞೂ, ಕಲ್ತ್ಕೊಳ್ಳಿಲ್ಲ ಸರ್.
7: ಆಮೇಲೆ
5: ಏನ್ ಸರ್ ಇದು
7: ನೋಡಿ ರಂಗಣ್ಣ, ಮೇಡಮ್ ಈಗ

0: ಜೀವನ ಸುಧಾರಿಸ್ಕೋತಾ ಇದ್ದಾರೆ. ಈ ವಿಷಯ ಅವರಿಗೆ ಏನಾದ್ರೂ ಹೇಳಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಉಂಟು. ಈ ನ್ಯೂಸ್ ವಿಷಯ ನಾನು ನೋಡ್ಕೋತೀನಿ, ಇದನ್ನು ಬೇರೆ ಯಾರಿಗೂ ಹೇಳಬೇಡಿ. ನಾಳೆಯಿಂದ ನೀವು ಡ್ಯೂಟಿ ಬಂದ್ಬಿಡಿ ಆಯ್ತಾ?
1: ಸರಿ ಸರ್.
0: ಗುಡ್ ಮಾರ್ನಿಂಗ್ ಮೇಡಮ್.
2: ಬನ್ನಿ ಕೂತ್ಕೊಳ್ಳಿ. ಆಫೀಸ್ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ?
0: ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದು ವಿಷಯ ಕೇಳೋಣ ಅಂತ ಬಂದೆ.
2: ಏನ್ ವಿಷಯ?
0: ಬಾಸ್ ಅವರ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ವಿ, ಅದರಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್.
2: ಏನ್ ಪ್ರಾಬ್ಲಮ್?
0: ಬಾಸ್ ಡ್ರೈವಿಂಗ್ ಮಾಡ್ತಾ ಇರುವಾಗಲೇ ಜೀಪ್ ಹಳದಲ್ಲಿ ಬಿತ್ತು ಅಂತ ಸ್ಟೇಟ್ಮೆಂಟ್ ಅಲ್ಲಿದೆ. ಆದ್ರಿಂದ ಇನ್ಶೂರೆನ್ಸ್ ಕಂಪನಿಯವರು ಅವರ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದಾರೆ.
2: ಯಾವ ಸ್ಟೇಟ್ಮೆಂಟ್?
0: ಪೊಲೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ.
2: ಯಾರು ಕೊಟ್ಟಿದ್ದು?
0: ಅಭಿಷೇಕೇ. ಅವತ್ತು ಆ ಘಟನೆ ನಡೆದಾಗ ನೀವು ತುಂಬಾ ಶಾಕ್ ನಲ್ಲಿದ್ರಿ. ಪರಸ್ಥಳ, ಪೊಲೀಸು, ಆಸ್ಪತ್ರೆ, ಒಂದೇ ಗೊಂದಲ. ಆ ಪರಿಸ್ಥಿತಿಲಿ ನಾವು ನಿಮ್ ಜೊತೆ ಏನ್ ಮಾತಾಡೋಕೂ ಆಗಲೇ ಇಲ್ಲ. ಅಭಿಷೇಕೇ ಎಲ್ಲಾರು ಹ್ಯಾಂಡಲ್ ಮಾಡಿದ್ದು. ಅವ್ರ ಡ್ರೈವಿಂಗ್ ಲೈಸೆನ್ಸ್ ಅಲ್ಲ, ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ.
2: ಲೈಸೆನ್ಸ್ ಇದೆ, ನೋಡ್ಬಿಟ್ಟು ಹೇಳ್ತೀನಿ. ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹುಡುಗಿ ಸಿಕ್ಕಿದ ತಕ್ಷಣ ವಾಪಸ್ ಕಳಿಸ್ತೀನಿ.
0: ಆಗ್ಲಿ ಮೇಡಮ್.
3: ಬೇರೆ ಬದುಕಿದ್ರಪ್ಪ. ಅಯ್ಯೋ, ಇದು ನನ್ನಿಂದ ಸಾಧ್ಯ ಇಲ್ಲಪ್ಪ. ರಂಗಣ್ಣ ನೀವೇ ಓಡಿಸಿ.
4: ಸರ್ ಸರ್, ಡ್ರೈವಿಂಗ್ ಬಹಳ ಸುಲಭ ಸರ್. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲಿತ ಮೇಲೆ ಕೋಟಿ ವಿದ್ಯೆ ಅಂತ.
3: ಬ್ರಹ್ಮ ವಿದ್ಯೆ ಕೋಟಿ ವಿದ್ಯೆ ಯಾವುದು ಬೇಡ. ನೀವು ಡ್ರೈವರ್ ಆಗಿರಿ
4: ಅಷ್ಟೇ ಸರ್. ಸ್ವಲ್ಪ ಪ್ರಯತ್ನ ಮಾಡಿ ಸರ್.
3: ಅಯ್ಯೋ, ಇದು ನಾನು ಅನ್ಕೊಂಡು ಹಾಗಲ್ಲಪ್ಪ. ಏನೋ ಕ್ಲಚ್ ಅಂತೆ, ಆಕ್ಸಿಲೇಟರ್ ಅಂತೆ, ಸ್ಟೀರಿಂಗ್ ವೀಲ್ ಅಂತೆ, ಗೇರ್ ಅಂತೆ. ಅಯ್ಯೋ ಅಮ್ಮಮ್ಮಮ್ಮಮ್ಮ.
2: ಹಲೋ ಡ್ರೈವರ್.
3: ನಿಜ ಹೇಳ, ಸತ್ಯವಾಗಲೂ ನನಗೆ ಡ್ರೈವಿಂಗ್ ಬರಲ್ಲ.
2: ಊಟ ರೆಡಿ ಮಾಡಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬಿಟ್ರಿ? ಬನ್ನಿ ಊಟ ಮಾಡೋಣ. ಎಲ್ಲ ನಿಮ್ಗೆ ಇಷ್ಟವಾದ್ದೆ. ಕೆಲವು ದಿವಸಗಳಿಂದ ನಿಮ್ಮ ಸರಿಯಾಗಿ ನಾನು ಗಮನಿಸ್ಕೊಳ್ಳೋಕೆ ಆಗಲಿಲ್ಲ. ನೀವು ಮಾಡಿದ ಉಪಕಾರಕ್ಕೆಲ್ಲ ಇಷ್ಟಾದ್ರೂ ಮಾಡ್ಬೇಕು ಅನಿಸ್ತು, ಮಾಡಿದೆ. ಕೂತ್ಕೊಳ್ಳಿ. ರೂಮ್ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ಮಂಚದ ಕೆಳಗಡೆ ಕ್ಯಾಮರಾ ಇತ್ತು, ಬೆಲೆ ಬಾಳೋ ಪದಾರ್ಥ ತೆಗೆದಿಟ್ಟೆ. ಬೇಕಾ?
3: ಇಲ್ಲ.
2: ತೆಗೆದಿರುವಾಗ ನೋಡಿದೆ, ಇದರಲ್ಲಿ ಎಕ್ಸ್ಪೋಸ್ ನೆಗೆಟಿವ್ ಇತ್ತು. ಡೆವಲಪ್ ಮಾಡಿ ಫಿಲ್ಮ್ಸ್ ಹಾಕಿದೆ. ಹೇಮಂತ್ ಕೊನೆಯದಾಗಿ ತೆಗೆದ ಫೋಟೋಸ್. ಒಂದೊಂದು ಫೋಟೋನು ಒಂದೊಂದು ಕತೆ ಹೇಳುತ್ತೆ. ಇಲ್ಲಿ ನೋಡಿ, ಜೇಡ ತನ್ನ ಬೇಟೆನ ಹಿಡಿಯೋದಿಕ್ಕೆ ಎಷ್ಟು ಚೆನ್ನಾಗಿ ಚೇತನದಿಂದ ಬಲೆ ಕಟ್ಟಿದೆ. ಚೆನ್ನಾಗಿ ತೆಗೆದಿದ್ದಾರಲ್ಲ. ಬೇರೆ ಫೋಟೋಸ್ ನೋಡಿ.
3: ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಹೇಳಿ ಹೇಳಿ. ಬ್ಯೂಟಿಫುಲ್.
2: ಕ್ಯಾಮರಾ ಅವ್ರಿಗೆ ಒಳ್ಳೆ ಫ್ರೆಂಡ್. ಅದು ಯಾವತ್ತೂ ಅದನ್ನ ಕೈ ಬಿಟ್ಟಿಲ್ಲ. ನಿಮ್ ತರಾನೆ ಊಟ ಮಾಡ್ತಾನೆ. ಇಲ್ಲ ಮಾಡಿ.
3: ಗುಡ್ ನೈಟ್.
2: ಇಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಒಂದು ಸಣ್ಣ ಹೆಲ್ಪ್ ಆಗ್ಬೇಕು.
3: ಹೇಳಿ.
2: ಬಹಳ ದಿವಸಗಳಾದ್ಮೇಲೆ ನಾನು ಸಂತೋಷವಾಗಿದ್ದೀನಿ. ಈ ನನ್ನ ಸಂತೋಷನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಆಫೀಸ್ ಸ್ಟಾಫ್, ವಿಮಲಾ ಫ್ಯಾಮಿಲಿ ಎಲ್ಲರಿಗೂ ಒಂದು ಪಾತಿ ಕೊಡಬೇಕು ಅಂತಿದ್ದೀನಿ. ನೀವೇನು ಹೇಳ್ತೀರಾ?
3: ನಿಮ್ಮ ಸಂತೋಷ ಆಗುತ್ತೆ ಅಂದ್ರೆ ಖಂಡಿತವಾಗಿ ಕೊಡ್ಬೋದು.
2: ಅರೇಂಜ್ಮೆಂಟ್ಸ್ ಎಲ್ಲ ನಾನು ಒಬ್ಬಳೆ ಮಾಡೋಕ್ಕಾಗಲ್ಲ, ನೀವು ಹೆಲ್ಪ್ ಮಾಡಬೇಕು.
3: ಆಫ್ ಕೋರ್ಸ್.
2: ಪಾತಿಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ.

0: ഹലോ
1: ഹലോ
2: ഗുഡ് ഈവനിംഗ്
1: ഹലോ ഗുഡ് ഈവനിംഗ് മാം ಎಲ್ರು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಪಾರ್ಟಿ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಇದೆ ಅಂತ ನನ್ಗೆ ಗೊತ್ತು. ಅದಕ್ಕೆ ಉತ್ತರ ಮದುವೆ. ನಾನು ಮದುವೆ ಮಾಡ್ಕೋತಿದ್ದೀನಿ. ನಿಮ್ಮ ಮೌನನ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ? ಒಪ್ಪಿಗೆ ಅಂತಲಾ, ಅಥವಾ ನಾನು ಸಮಾಜದ ಕಟ್ಟುಪಾಡುಗಳನ್ನ ಮೀರ್ತಾ ಇದ್ದೀನಿ ಅಂತಲಾ? ನನ್ನ ಫ್ರೆಂಡ್ ಡಾಕ್ಟರ್ ವಿಮಲಾ ಇದರ ಬಗ್ಗೆ ಮೊದಲು ಸಲಹೆ ಕೊಟ್ಟಾಗ ನನಗೆ ಕೋಪ ಬಂತು. ಆದರೆ ಈಗ ಅವಳು ಹೇಳಿದ್ರಲ್ಲಿ ನ್ಯಾಯ ಇದೆ ಅನಿಸ್ತು. ನಾನು ಮನಸ್ಸನ್ನ ಬದಲಾಯಿಸ್ಕೊಂಡೆ. ಈ ಪಾರ್ಟಿ ಮುಗಿದ್ಮೇಲೆ ನೀವು ನಿಮ್ಮ ಮನೆಗಳಿಗೆ ಹೋಗ್ತೀರಾ. ಅಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡತಿ ಮಗ ಮಗಳು ಇವರಲ್ಲಿ ಯಾರಾದರೂ ನಿಮಗಾಗಿ ಕಾಯ್ತಾ ಇರ್ತಾರೆ.

0: ಹುಡುಗ ಯಾರು ಅಂತ ತಿಳ್ಕೋಬಹುದಾ?
1: ನಾನು ಮದುವೆ ಮಾಡ್ಕೋಬೇಕು ಅಂತಿರೋ ವ್ಯಕ್ತಿ ತುಂಬಾ ಒಳ್ಳೆಯವರು, ನನ್ನ ಕಷ್ಟನ ಹಂಚ್ಕೊಂಡವರು. ಮಿಸ್ಟರ್ ಅಭಿಷೇಕ್ ಭಾರದ್ವಾಜ್.
2: ಕಂಗ್ರಾಚುಲೇಷನ್.

ಈ ಕೂತಿರೋದ್ ನೋಡಿದ್ರೆ ಏನನ್ಸುತ್ತೆ ಗೊತ್ತಾ? ನೀವು ಮೊದಲನೇ ದಿನ ಈ ಮನೆಗೆ ಬಂದಿದ್ದರಾನೇ ಕಾಣಿಸ್ತೀರ. ಅದೇ ಮುಕ್ತ ಮುಖ. ನಿಮ್ಮ ಒಪ್ಪಿಗೆ ಇದ್ದೇನೆ. ನನ್ನ ಇಷ್ಟಕ್ಕೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಎಲ್ರಿಗೂ ತಿಳಿಸ್ಬಿಟ್ಟೆ. ಯಾಕೆಂದ್ರೆ ನೀವು ನನ್ನ ಪ್ರೀತಿಸಿರೋದು ಗೊತ್ತು. ನೀವು ನಿಮ್ಮ ಅಮ್ಮನಿಗೆ ಬರೆದ ಪತ್ರಗಳಿಂದ ತಿಳ್ಕೊಂಡೆ. ನಾನು ನನ್ನ ಮನಸ್ಸಿನಲ್ಲಿ ಇರೋದನ್ನ ಎಲ್ಲರಿಗೂ ತಿಳಿಸೋಕ್ ಮುಂಚೆ ಚೆನ್ನಾಗಿ ಯೋಚಿಸಿದೆ. ಬುದ್ಧಿ ಬೇಡ ಅಂತ ಹೇಳ್ತು, ಮನಸ್ಸು ಬೇಕು ಅಂತ ಹೇಳ್ತು. ಮನಸ್ಸು ಹೇಳ್ದಾಗೆ ಕೇಳಿದೆ, ಅದೇ ನ್ಯಾಯ ಅನಿಸ್ತು. ನಿಮ್ಮ ಮನಸ್ಸಿನಲ್ಲಿ ಆದ ಸಂತೋಷನ

0: ಹಂಪಿ ಅಂಚಿನಲ್ಲಿ ಸಣ್ಣ ನಗು. ಕನಸ ನಾನು ನೆಪ್ಸಲ್ಲ. ಏ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಅಂದ ದಿಢೀರ್ ಅಂತ ಹೇಗ್ ಬಂತು? ನಾನು ಸನ್ಸೆಟ್ ಫೋಟೋ ತೆಗಿಯೋದಕ್ಕೆ ಹೋಗ್ತಿದ್ದೀನಿ, ನಾನು ವಾಪಸ್ ಬರೋವರೆಗೂ ನೀನು ಎದ್ದ ಬೇಡ. ನೆಮ್ಮದಿಯಾಗಿ ನಿದ್ದೆ ಮಾಡ್ಕಂದ, ನಾನು ಬಂದು ನಿನ್ನೆಬ್ಬಿಸ್ತೀನಿ. ನಾನೊಂದು ವಿಷಯನ ನಿನ್ನ ಹತ್ರ ಹೇಳಲೇಬೇಕು. ಹೇಳ. ನಿಜವಾಗ್ಲೂ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ.
1: ಈ ಲಾಲಿ ಹಾಡೋಕೆ ಕಷ್ಟ ಆಗುತ್ತಲ್ಲ? ಪರವಾಗಿಲ್ಲ, ಇನ್ನೊಂದು ದಿನ ಹಾಡಿ, ಅದಕ್ಕೆ ಇನ್ನೂ ಸಮಯ ಇದೆ. ಈಗ ನಮ್ಮ ಮದುವೆ ಬಗ್ಗೆ ಮಾತಾಡೋಣ. ನಮ್ಮ ಮದುವೆ ಮುಂಚೆ ನೀವು ನನಗೊಂದು ಕೆಲಸ ಮಾಡಿಕೊಡ್ಬೇಕು.
2: ಹೇಳಿ.
1: ಬನ್ನಿ, ಪ್ರಕೃತಿ ಸೌಂದರ್ಯನ ಸವಿಯೋದ್ರಲ್ಲಿ ಹೇಮಂತ್ ನೀವು ಒಂದೇ ತರ. ಸನ್ಸೆಟ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನಾನು ನಿಮ್ಮ ಹತ್ರ ಹೇಳ್ಬೇಕಂತಿರೋ ವಿಷಯ ಏನ್ ಗೊತ್ತಾ? ಯಾವ ಜಾಗದಲ್ಲಿ ಸನ್ಸೆಟ್ ಫೋಟೋ ತೆಗಿಬೇಕು ಅಂತ ಆಸೆ ಪಟ್ಟು ಹೇಮಂತ್ ತನ್ನ ಜೀವಾನೇ ಬಲಿ ಕೊಟ್ರು, ಅದೇ ಜಾಗಕ್ಕೆ ಹೋಗಿ ಸನ್ಸೆಟ್ ಫೋಟೋ ತೆಗೆದು ಈ ದೇವಾಲಯದಲ್ಲಿ ಹಾಕ್ಬೇಕು. ಅದೇ ನನ್ನ ಆಸೆ. ಇದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಮಾಡೋ ಆರಾಧನೆ. ನಮ್ಮ ಮದುವೆಗೆ ಮುಂಚೆ ನನ್ನಲ್ಲಿ ಕರ್ಕೊಂಡು ಹೋಗ್ತೀರಾ?
2: ಖಂಡಿತ. ಯಾವಾಗ ಹೋಗೋಣ?
1: ನಾಳೆ.
2: ಓಕೆ,
1: ಥ್ಯಾಂಕ್ಸ್. ಬೆಳಿಗ್ಗೆನೆ ಹೊರಡೋಣ.

0: ಯಾಕೆ ಅಲ್ಲಿ ನಿಂತ್ಬಿಟ್ರಿ? ಬನ್ನಿ. ಇದನ್ನ ಹಿಡ್ಕೊ.
1: ಏನಿದು ಫೋಟೋಸಾ?
0: ಅಲ್ಲ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇವತ್ತು ಸನ್ಸೆಟ್ ಎಷ್ಟು ಸುಂದರವಾಗಿದೆ. ನನ್ನ ಗಂಡನ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಅಲ್ಲಿ ನೋಡಿದ್ರ, ಒಂದು ಹಕ್ಕಿ ಸೂರ್ಯನ ಮುಂದೆ ಹೇಗೆ ಹಾರೋಯ್ತು? ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಬಿಟ್ಬಿಟ್ಟೆ. ಅವ್ರನ್ನ ಸಾಯಿಸಿದ್ದು ನೀವೇ ಅಂತ ನನ್ಗೆ ಗೊತ್ತು. ಆ ಮೋಡದ ಮರೆಯಲ್ಲಿರೋ ಸೂರ್ಯನ್ ನೋಡಿ, ಬ್ಯೂಟಿಫುಲ್. ನೀವ್ಯಾಕೆ ಅವ್ರನ್ನ ಸಾಯಿಸ್ತೀರಿ ಅಂತ ನನ್ಗೆ ಗೊತ್ತು.

ನಾನು ಹೇಳಿದ್ನಲ್ಲ, ಕ್ಯಾಮರಾನೇ ನನ್ನ ಗಂಡನ ಆತ್ಮೀಯ ಗೆಳೆಯ ಅಂತ. ಇದು ಯಾವತ್ತೂ ಅವ್ರನ್ನ ಕೈಬಿಟ್ಟಿಲ್ಲ. ಸಾಕ್ಷಿ ಸಾಕಲ್ಲ, ಅದನ್ನು ಪೊಲೀಸ್ ಕೊಡ್ಬಹುದು, ಅಪರಾಧಿ ಅಂತ ನಿರ್ಧಾರ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಕೊಲೆ ಮಾಡಿದ್ಯಾಂತ 14 ವರ್ಷ ಜೈಲು. ಮಾಡಿದ ಪಾಪಕ್ಕೆ ಅಧಿಕ್ಷೆ ತುಂಬಾ ಸಣ್ಣದು. ದೇವರು ನನಗೆ ಅದ್ಭುತವಾದ ಗಂಡನ್ ಕೊಟ್ಟಿದ್ದ. ನಾನು ಹೇಮಂತ್ ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಯಾವುದೋ ಬೇರೆ ಬೇರೆ ಮೂಲೆಯಲ್ಲಿ ಹುಟ್ಟಿದ್ವಿ, ಬೆಳೆದ್ವಿ. ಅವ್ರಿಗೆ ಅಂತ ಯಾರು ಇರಲಿಲ್ಲ, ನನಗೂ ಇರಲಿಲ್ಲ. ಆ ದೇವರು ನಮ್ಮನ್ನ ಒಂದು ಮಾಡ್ದ. ಅವರು ನಾನು ನಾವಾದ್ವಿ. ಆಮೇಲೆ ನನ್ನ ಜೀವನ ಎಲ್ಲ ಸಂತೋಷ, ಸಂತೋಷ, ಬರೀ ಸಂತೋಷನೇ. ಅದನ್ನ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ.

ಪರಮೇಶ್ವರ್ ಮಧ್ಯ ನೀನ್ ಯಾಕೆ ಬಂದೆ? ಎಂತ ಕ್ರೂರಿ ನೀನು! ನೀನ್ ಕೈಗೆಟ್ಕೋ ದೂರದಲ್ಲೇ ಹೇಮಂತನ್ ಜೀವ ಇತ್ತು, ಹೋರಾಡ್ತಿತ್ತು. ನೀನ್ ಒಂದ್ ಕೈ ನೀಡಿದ್ರೆ ಸಾಕಿತ್ತು, ಹೇಮಂತ್ ಬದುಕ್ತಿದ್ರು. ಆದ್ರೆ ನೀನು ನೀನ್ ಸಾಯಿಸೋದು ಒಬ್ಬನ ಮಾತ್ರ ಅಲ್ಲ, ನಾವು ಓಡಾಡಕ್ಕೆ ಅಂತ ಕಾಯ್ತಿದ್ದ ನನ್ ಮಗು ನನ್ನ ಈ ಅಪರಾಧಕ್ಕೆ ನಿನಗಿನ್ನೂ ದೊಡ್ಡ ಶಿಕ್ಷೆ ಆಗ್ಬೇಕು. ಇದನ್ನ ಹಿಡ್ಕೋ, ನಿನ್ ಕೈ ನಡುಗ್ತಾ ಇದೆ. ನಾನು ಹೇಮಂತ್ ನ ಸಾಯಿಸುವಾಗ ಇದೇ ತರ ನಡುಗ್ತಿದ್ದ, ಅವ್ರ ಜೊತೆಗೆ ಬೆಂಕಿ ಇಡುವಾಗ ನಿನ್ ಕೈಗಳು ನಡುಗ್ಲಿಲ್ವಾ? ಅವ್ರನ್ನ ಕೊಂದ್ರೆ ನಾನ್ ನಿನಗೆ ಸಿಗ್ತೀನಿ ಅಂತ ನೀನ್ ಹೇಗೆ ಅನ್ಕೊಂಡೆ? ನನ್ ಜೊತೆ ಸುಖವಾಗಿ ಜೀವನ ಮಾಡೋಣಂತ ಕನಸು ಕಂಡೀಯ. ಅವತ್ತು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದಾಗ ನೀನು ಎಷ್ಟು ಸಂತೋಷವಾಗಿದ್ದೆ. ನೀನು ಆ ಸಂತೋಷನ ಅನುಭವಿಸ್ಬೇಕು ಅಂತಾನೆ ನಾನು ಹಾಗೆ ಹೇಳಿದ್ದು. ಅದೇ ನಿನ್ ಬದುಕಿನ ಕೊನೆಯ ಸಂತೋಷದ ಕ್ಷಣ. ಇನ್ನು ಮುಂದೆ ನನಗೆ ಉಳಿಯೋದಲ್ಲ ಬರೀ ನರಳು ನರಕಾನೇ.

ನಿನಗೆ ಸಿಗ್ಬೇಕು ಅಂತ ತಾನೆ ನೀ ನನ್ನ ಗಂಡನ ಸಾಯಿಸಿದ್ದು. ನಾನು ಸಿಗ್ಲಿಲ್ಲ ಅಂದ್ರೆ ನೀನ್ ಬದುಕಿರ್ತೀಯ? ನನ್ನ ಜೀವನ ಇಲ್ಲ, ನನ್ನ ಬಗ್ಗೆ ಕೊರಗ್ತಾ ಕೊರಗ್ತಾ ಒಂದೊಂದು ಕ್ಷಣನು ಸತ್ತು ಸತ್ತು ನೀನ್ ಬದುಕ್ತೀಯ. ಅದೇ ನೀನ್ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ.

ಅಮೃತ ವರ್ಷಿಣಿ ಚಲನಚಿತ್ರ ಧ್ವನಿವಾಹಿನಿ ಕೇಳುತ್ತಿದ್ದೀರಿ. ತಾಂತ್ರಿಕ ಸಹಾಯ ವಿ ಸುರೇಶ್ ಕುಮಾರ್, ಪ್ರಸಾರ ನಿರ್ವಹಣೆ ಬಸವರಾಜ್ ಕೆ ಶಾಸ್ತ್ರಿ, ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್ವಿಕ್.

ಹಂತ ಹಾಗೂ ಕಲಿಯುಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬೇವಫಾ ಸನಂ ಚಿತ್ರದ ಗೀತೆ.

ಸನಮ್ ಬೇವಫಾ ಹಾಗೂ ನೀಲುನ ಕರೆ ಹಲು ಸಕ್ಕರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಸನಮ್ ತೇರಿ ಕಸಮ್ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 101.4 FM ಹಾಗೂ ನಮ್ಮ ಅಂತರ್ಜಾಲ ಸೇವೆಯಲ್ಲಿ ಕೇಳ್ತಾ ಇದ್ದೀರಿ. ಇದುವರೆಗೂ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

ಕೆಳಗರೇ, ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಗೀತೆಗಳ ಕಾರ್ಯಕ್ರಮದಲ್ಲಿ ಎರಡನೇ ಗೀತೆಯಾಗಿ ಕೇಳೋಣ, ನನ್ನ ಮಗಳೇ ಹೀರೋಯಿನ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯ, ಅಶ್ವಮಿತ್ರ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಸಂತೋಷ್ ವೆಂಕಿ ಹಾಗೂ ಶ್ರುತಿ ಎಸ್. ನಮ್ಮ ಕೇಳುಗರ ಗಮನಕ್ಕೆ ಈಗ ನಂತರದ ಗೀತೆಯಿಂದ ನಮ್ಮ ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಂತೆ ಎಂದಿನಂತೆ ಪ್ರಶ್ನೆ ಹಾಗೂ ನಿಮ್ಮ ಉತ್ತರಗಳು ಇರುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ಕಳಿಸೋದಿರುತ್ತೆ. ಸೊ ಮುಂದಿನ ಗೀತೆಗೆ ನಮ್ಮ ಪ್ರಶ್ನೆ ಇರುತ್ತೆ ಅಂತ ಹೇಳ್ತಾ ಇದೀಗ ನಿಮಗಾಗಿ ಗೀತೆ ನನ್ನ ಮಗಳೇ ಹೀರೋಯಿನ್ ಚಿತ್ರದಿಂದ

ಆತ್ಮೀಯ ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನೀವು 101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಂದಿನಂತೆ ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ಇರುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಸೊ ಈಗ ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಮ್ಮೆಲ್ಲ ಕೇಳುಗರು ಈಗಾಗಲೇ ಸಿದ್ಧರಿದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಸಂದೇಶವನ್ನು ಕಳಿಸೋದಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಸೊ ಮುಂದಿನ ಗೀತೆಯನ್ನು ಕೇಳೋಣ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಹಾಗೂ ಸುಮಾ ಶಾಸ್ತ್ರಿ. ಸೊ ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಬಹಳ ಸುಲಭ, ಬಹಳ ಸರಳ, ಓಕೆನಾ? ಪ್ರಶ್ನೆ ಇನ್ನೊಮ್ಮೆ, ವಿವರ, ಗೀತೆಯ ವಿವರ. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದು, ಗೀತೆಯ ಗಾಯಕರು ಹೇಮಂತ್ ಹಾಗೂ ಸುಮಾ ಶಾಸ್ತ್ರಿ ಅವರು. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಗೀತೆಯನ್ನು ಕೇಳಿಸ್ಕೊಳ್ಳೋದು, ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ನಮಗೆ ವಾಟ್ಸಪ್ ಸಂದೇಶ ಕಳಿಸುವಂಥದ್ದು. ನಮ್ಮ ವಾಟ್ಸಪ್ ಸಂಖ್ಯೆ 9481 5726

ಆತ್ಮೀಯ ಕೇಳುಗರೇ, ಇದೀಗ ನಾವು ಕೇಳಿದಂತಹ ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಉತ್ತರ ಸಾಕಷ್ಟು ಬಂದಿದ್ದಾವೆ. ಮೊದಲನೇದಾಗಿ ನೋಡೋಣ ಯಾರೆಲ್ಲ ಉತ್ತರ ಕಳಿಸಿದ್ದಾರೆ ಅಂತ ಹೇಳಿ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ಶುಭ ಸಂಜೆ, ಸ್ವಾಗತ ಸರ್, ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಉತ್ತರ ಕಳಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಕನದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದಂತಹ ಉತ್ತರ. ಹಾಗೆಯೇ ಹಂಪಣ್ಣ ನ್ಯಾಮ್ತಿಯವರು ಉತ್ತರ ಕಳಿಸಿದ್ದಾರೆ, ನೋಡೋಣ. ಸುಮಾ ವಿರೂಪಾಕ್ಷ ಹುರುಕಡಲೆ ನ್ಯಾಮ್ತಿಯಿಂದ, ಓಕೆ, ಒಂದು ವಿಶೇಷವಾದ ಹೆಸರನ್ನು ಕಳಿಸಿದ್ದಾರೆ, ನೋಡೋಣ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ ಸರಿಯಾದಂತಹ ಉತ್ತರ. ಹಾಗೆಯೇ ನಮಸ್ತೆ ಸರ್ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರ ಉತ್ತರ. ಭಾಗ್ಯಶ್ರೀ ಮತ್ತು ರೇಖಾ ಒಟ್ಟಿಗೆ ಕಳಿಸ್ಬಿಟ್ಟಿದ್ದಾರಲ್ವಾ, ಓಕೆ. ಇನ್ನು ಮಧ್ಯಾಹ್ನ ಪ್ರಸಾರವಾದಂತಹ 1:20 ಪ್ರಸಾರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂಥೇಳಿ ಉತ್ತರ ಕೂಡ ಕಳಿಸಿದ್ದಾರೆ, ಓಕೆ. ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಶುಭ ಸಂಜೆ, ಸಂಜೆ ನಮಸ್ಕಾರಗಳು, ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇಂಪಾದ ಹಾಡುಗಳು ಪ್ರಸಾರ ಆಗ್ತಾ ಇದ್ದಾವೆ ಅಂಥೇಳಿ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ, ನೋಡೋಣ. ಉತ್ತರ ಹೆಚ್ ಬಿ ಗುರುಮೂರ್ತಿ ಅವರು ಎನ್ ಆರ್ ಪುರದಿಂದ, ಓಕೆ, ಗುಡ್ ಈವ್ನಿಂಗ್ ಸರ್ ತಮಗೂ ಕೂಡ. ಮತ್ತೊಂದು ಸಂದೇಶ, ಯಾವುದು ಧ್ವನಿ ಸಂದೇಶ ಬೇಡ, ವಾಯ್ಸ್ ಮೆಸೇಜ್, ವಾಯ್ಸ್ ಕಾಲು ಅಥವಾ ಪಿಕ್ಚರ್ ಮೆಸೇಜ್ ಈ ಥರದ್ದೆಲ್ಲ ಏನೂ ಬೇಡ. ನಮಸ್ತೆ, ಸಂಜೆಯ ಬಾನಿನಲ್ಲಿ ಸುಮಧುರವಾದಂಥ ಎಫ್ ಎಂ ಹಾಡುಗಳು ರೇಡಿಯೋದಲ್ಲಿ ಕೇಳೋದೇ ಖುಷಿ ಅಂಥೇಳಿ ಧನ್ಯವಾದ ತಿಳಿಸ್ತಾ ಇದ್ದಾರೆ ಪದ್ಮಶ್ರೀ ಪನ್ನಗ. ಅನಂತಕುಮಾರ್ ಅವರು ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ, ಓಕೆ. ಮತ್ತೊಂದು ಉತ್ತರ ಬಂದಿದೆ, ಯಾರದ್ದು, ಹಾವೇರಿ ಜಿಲ್ಲೆ ಹಾನಗಲ್ನಿಂದ ನಾಗರಾಜ್, ಮಂಜುಳಾ, ನೇಹಾ, ನಕ್ಷ ಇವರಿಂದ, ಓಕೆ ಓಕೆ. ನಮ್ಮ ಪ್ರಶ್ನೆಗೆ ಉತ್ತರ ಆಗಿತ್ತು ತುಂಟ. ತುಂಟ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಉತ್ತರಗಳನ್ನು ಕೆಲವರು ಮಾತ್ರ ತಪ್ಪಾಗಿ ಕಳಿಸಿದ್ದೀರಿ, ಬೇರೆ ಬೇರೆ ಚಿತ್ರಗಳ ಹೆಸರನ್ನು ಕಳಿಸಿದ್ದೀರಿ. ಮತ್ತು ಕೆಲವರು ರವಿಚಂದ್ರನ್ ಅವರ ಕೆಲವೊಂದು ಚಿತ್ರಗಳ ಹೆಸರನ್ನು ಕಳಿಸಿದ್ದೀರಿ, ಅಡ್ಡಿ ಇಲ್ಲ. ಮೊದಲನೇ ಗೀತೆ ಅಲ್ವಾ, ಮುಂದಿನ ಗೀತೆಗಳಿಗೆಲ್ಲ ಸರಿ ಕಳಿಸ್ತೀರಿ ಅಂತ ಹೇಳಿ ಹೇಳ್ತಾ, ಮುಂದಿನ ಗೀತೆ ನಂದಾ ನಂದಿತಾ ಚಿತ್ರದಿಂದ, ಆನಂದರಾಮ್ ಅವರ ಸಾಹಿತ್ಯ, ಯಮಿಲ್ ಅವರ ಸಂಗೀತ ಈ ಗೀತೆಗಿದೆ. ಗೀತೆಗೆ ಧನಿಯಾಗಿದ್ದಾರೆ ಯಮಿಲ್ ಹಾಗೂ ರಂಜತ್, ಕಾರ್ತಿಕ್ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಸೇರಿ ಹಾಡಿರುವಂತಹ ಗೀತೆ ಇದು. ಸೊ ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಂದಾ ನಂದಿತಾ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ಯಾರು? ಪ್ರಶ್ನೆ ಇನ್ನೊಮ್ಮೆ, ನಂದಾ ನಂದಿತಾ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ಯಾರು? ಗೀತೆ ನಿಮಗಾಗಿ, ಗೀತೆಯನ್ನು ಕೇಳ್ಕೊಳ್ತಾ ನಮಗೆ ನಿಮ್ಮ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ಸಂಖ್ಯೆ ಅಂದರೆ ನಮ್ಮ ಸಂದೇಶ ಹೀಗಿರಲಿ, ನಿಮ್ಮ ಸಂದೇಶ ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳ್ತಾ ನಿಮಗಾಗಿ ಈ ಗೀತೆ.

101.4 FM ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನಾವು ಕೇಳಿದಂತಹ ಗೀತೆ ನಂದಾ ನಂದಿತ ಚಿತ್ರದ್ದು. ಗೀತೆಗೆ ಸಂಬಂಧಪಟ್ಟಂತೆ ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ನಂದಾ ನಂದಿತ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದಂತಹ ನಟ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಉತ್ತರಗಳನ್ನ ತಗೊಳ್ಳೋಣ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರ ತಲುಪಿದೆ. ನಮಸ್ಕಾರ ತಮಗೂ ಕೂಡ, ಶುಭ ಸಂಜೆ. ಹಾಗೆಯೇ ಹಂಪಣ್ಣ ನೆಮ್ತಿ ಅವರು ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆಯೇ ಯಾರಿದು ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿಯಿಂದ ನಮ್ಮ ಹೊಸ ಕೆಳಗರು ಅಂತ ಅಂದ್ಕೊಳ್ಳೋಣ. ಹಾಗೆಯೇ ಅರುಣ್ ಟೈಲರ್ ಆಯನೂರಿನಿಂದ, ಹಾಗೆಯೇ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಮತ್ತೊಂದು ಸಂದೇಶ ಗಂಗಾಧರೇಶ್ ಬಿಜಿ ಭದ್ರಾವತಿಯಿಂದ ಸರಿಯಾದಂತಹ ಉತ್ತರ. ಅವರು ಕೂಡ ನಮ್ಮ ಹೊಸ ಕೆಳಗರು ಅಂತ ಅಂದ್ಕೊಳ್ತೀನಿ. ವಿಜಯಪುರ ನಗರದಿಂದ ಭಾಗ್ಯಶ್ರೀ ಹಾಗೂ ರೇಖಾ ಅವರು ಸರಿಯಾದಂತಹ ಉತ್ತರ. ಏನು ಒಟ್ಟೊಟ್ಟಿಗೆ ಒಂದೇ ಸಂದೇಶದಲ್ಲಿ ಕಳಿಸ್ತಿದ್ದಿರಲ್ಲ ಹೆಸರುಗಳು. ಸುಮಾ ವಿರೂಪಾಕ್ಷ ಹುರುಕಡ್ಲೆ ನ್ಯಾಮ್ತಿಯಿಂದ ಓಕೆ ಇರಬಹುದು ಅಂತ ಕೇಳಿದ್ದಾರೆ, ನೋಡೋಣ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾದಂತಹ ಉತ್ತರ. ಹಾಗೆಯೇ ಯಾರಿದು ಮೂಡಲ ವಿಠಲಾಪುರದಿಂದ ಪದ್ಮಶ್ರೀ ಪನ್ನಗ ಅನಂತಕುಮಾರ್ ಅವರ ಉತ್ತರ ಸರಿಯಾಗಿದೆ. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸ್ ಚಿತ್ರದುರ್ಗದಿಂದ ಓಕೆ ಸರಿಯಾದಂಥ ಉತ್ತರ. ಹಾಗೆ ಹೆಚ್ ಪಿ ಗುರುಮೂರ್ತಿ ಅವರು ಎನ್ಆರ್ಪುರದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಹಾಗೆಯೇ ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಒಬ್ಬರು ಮಾತ್ರ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅಷ್ಟೇ. ಲೂಸ್ ಮಾದ ಅಥವಾ ಯೋಗಿ ಅವರ ಹೆಸರು, ಆದರೆ ಅವರಿಗೆ ಲೂಸ್ ಮಾದ ಅಂತಲೇ ಕೂಡ ವಿಶೇಷಣ ಹೆಸರಿನಿಂದ ಕರಿತಾ ಇದ್ರು. ಸೊ ಯೋಗಿ ಅಥವಾ ಯೋಗೇಶ್ ಅವರ ಸರಿಯಾದಂತಹ ಹೆಸರು. ಸೊ ಉತ್ತರ ಕಳಿಸಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು, ಪ್ರೀತಿಯ ಧನ್ಯವಾದಗಳು. ಮುಂದಿನ ಪ್ರಶ್ನೆ ಮತ್ತು ಮುಂದಿನ ಪ್ರಶ್ನೆಯ ಗೀತೆಯನ್ನು ನೋಡೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಆತ್ಮೀಯ ಕೇಳುಗರೆ, ಇದುವರೆಗೂ FM 101.4 ತರಂಗಾಂತರದಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು. ಇನ್ನು ಮುಂದೆ ನಿಲಯದ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಲಿಸುವಿರಿ. ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ವಿರಾಮ.

ಓಕೆ ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಪ್ಪ ಅಂತಂದರೆ, ವಿಜಯ್ ಯೇಸುದಾಸ್ ಅವರು ಹಾಡಿರುವಂತಹ ಈ ಗೀತೆ ಆ ದಿನಗಳು ಚಿತ್ರದಿಂದ, ಗೀತೆಗೆ ಸಂಗೀತ ನೀಡಿದ್ದಾರೆ ಇಳಯರಾಜ ಅವರು. ಸೊ ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಪ್ಪ ಅಂತಂದರೆ, ಆ ದಿನಗಳು ಚಿತ್ರದಲ್ಲಿ ನಟಿಸಿರುವ ನಾಯಕ ನಟ ಯಾರು ಅನ್ನೋದು ನನ್ನ ಪ್ರಶ್ನೆ. ಆ ದಿನಗಳು ಚಿತ್ರದಲ್ಲಿ ನಟಿಸಿರುವ ನಾಯಕ ನಟ ಯಾರು ಅನ್ನೋದು ನನ್ನ ಪ್ರಶ್ನೆ. ಗೀತೆ ಪುಟ್ಟದಾಗಿದೆ, ನಿಮ್ಮೆಲ್ಲರ ಸಂದೇಶ ಬೇಗ ಬೇಗ ಬರಲಿ ಅಂತ ಹೇಳಿ ಹೇಳ್ತಾ ನಿಮಗಾಗಿ ಈ ಗೀತೆ. ನಿಮ್ಮ ಸಂದೇಶಗಳು ಬರಬೇಕಾದಂಥ ನಮ್ಮ ವಾಟ್ಸಪ್ ಸಂಖ್ಯೆ 9481527600 ಈ ಸಂಖ್ಯೆಗೆ ನಿಮ್ಮ ಸಂದೇಶದಲ್ಲಿ ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಸಂದೇಶದ ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ನಿಮಗಾಗಿ ಆ ದಿನಗಳು ಚಿತ್ರದ ಈ ಗೀತೆ ಪ್ರಶ್ನೆ ಏನಪ್ಪ ಅಂತಂದರೆ, ಆ ದಿನಗಳು ಚಿತ್ರದಲ್ಲಿ ನಟಿಸಿರುವ ನಾಯಕ ನಟ ಯಾರು ಅನ್ನೋದು ನನ್ನ ಪ್ರಶ್ನೆ.

ಓಕೆ, ನಮ್ಮ ಕೇಳುಗರು ಉತ್ತರಗಳನ್ನ ಪಟ್ ಪಟ್ ಪಟ್ ಪಟ್ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ. ನಾವು ಉತ್ತರಗಳನ್ನ ತಗೊಳ್ತಾ ಇರಬೇಕು ಅಷ್ಟೇನೆ. ಉತ್ತರ ಮೊದಲನೇದಾಗಿ ಯಾರು ಕಳಿಸಿದ್ದಾರೆ ಅಂತಂದ್ರೆ, ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ, ಗಣೇಶ್, ಆಶಾ, ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್. ಓಕೆ, ಕಳೆದ ಪ್ರಶ್ನೆಗೆ ಅವರ ಉತ್ತರ ತಲುಪಿದೆ, ಈಗ ತಲುಪಿದೆ, ಅಡ್ಡಿಲ್ಲ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ ಸರಿಯಾದಂಥ ಉತ್ತರ. ವಿಜಯಪುರ ನಗರದಿಂದ ಭಾಗ್ಯಶ್ರೀ ಹಾಗೂ ರೇಖಾ ಅವರ ಉತ್ತರ, ಹಂಪಣ್ಣ ನ್ಯಾಮ್ತಿ ಅವರ ಉತ್ತರ, ಹಾಗೆಯೇ ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ ಸರಿಯಾದಂಥ ಉತ್ತರ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ, ಎಂ ಎಸ್ ಹಾಗೂ ಪ್ರಜ್ವಲ್.

ಅವರು ಸರಿಯಾದಂಥ ಉತ್ತರ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸರಿಯಾದಂಥ ಉತ್ತರ. ನಾಗೇಂದ್ರಪ್ಪ ಉಡೇವ್ ಮೊಳಕಾಲ್ಮೂರು ತಾಲೂಕಿನಿಂದ. ಹಾಗೆಯೇ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರ ಉತ್ತರ ಕೂಡ ತಲುಪಿದೆ ಬಟ್ ಸರಿಯಾದಂಥ ಉತ್ತರ ಏನು ನೋಡೋಣ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಹಾಗೆಯೇ ಅಪೇಕ್ಷಾ ಶ್ರೇಯಸ್ ವೈಭವ್ ಜ್ಯೋತಿ ವೆಂಕಟೇಶ್ ಭರಮಪ್ಪ ನಗರ್ ಶಿವಮೊಗ್ಗದಿಂದ. ಎಸ್ ರೈಟ್. ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ. ಹಾಗೆಯೇ ಉಮಾ ಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಚಿತ್ರದುರ್ಗದಿಂದ. ಹಾಗೆಯೇ ಯಾರಿದ್ದು ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಲದ್ದೆ ಹೋಬಳಿಯಿಂದ ಸರಿಯಾದಂಥ ಉತ್ತರ. ಹಾಗೆಯೇ ಮುರಳೀಧರ್ ಶಿವಮೊಗ್ಗದಿಂದ ಸರಿಯಾದಂಥ ಉತ್ತರ. ಓಕೆ, ನಟಿಯ ಹೆಸರನ್ನು ಕೂಡ ಕಳಿಸಿದ್ದಾರೆ. ಸಂತೋಷ, ತಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಚೇತನ್ ಅವರು ಆ ದಿನಗಳು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ರು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಗೀತೆ ಯಜಮಾನ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವ ಈ ಗೀತೆಯನ್ನು ಕೇಳೋಣ. ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರಬೇಕಲ್ವಾ? ಪ್ರಶ್ನೆ ಇಲ್ಲದೆ ಇದ್ರೆ ಹೆಂಗೆ ಸರ್? ಓಕೆನಾ? ಯಜಮಾನ ಚಿತ್ರದಲ್ಲಿ ಯಾರು ನಟಿಸಿದ್ದಾರೆ ಮುಖ್ಯ ಪಾತ್ರದಲ್ಲಿ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಪ್ರಶ್ನೆ ಇರೋದು ಇಲ್ಲೇನೆ, ಟ್ವಿಸ್ಟ್ ಇರೋದು ಇಲ್ಲೇನೆ. ಈಗ ನಾವು ಕೇಳುವಂಥ ಗೀತೆ ಇದೆಯಲ್ಲ ಯಜಮಾನ ಚಿತ್ರದ ಈ ಗೀತೆ, ಈ ಗೀತೆಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿರುವಂಥ ನಟಿ ಯಾರು ಅನ್ನೋದು ನನ್ನ ಪ್ರಶ್ನೆ. ಓಕೆನಾ? ಪ್ರಶ್ನೆ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಜಮಾನ ಚಿತ್ರದ ಈ ಗೀತೆಯಲ್ಲಿ, ನಾವೀಗ ಕೇಳುವಂಥ ಗೀತೆಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ನಟಿಸಿರುವಂಥ ನಟಿ ಯಾರು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಅವಸರ ಮಾಡ್ಕೋಬೇಡಿ ನಮ್ಮ ಕೇಳುಗರು, ಇನ್ನು ಗೀತೆಯನ್ನು ನಾನು ಪ್ರಸಾರ ಮಾಡಿಲ್ಲ ಅಲ್ವಾ? ಓಕೆ, ನಿಮಗಾಗಿ ಈ ಗೀತೆ.

ಓಕೆ, ಕೇಳುಗರೆ ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಗೀತೆಯಿಂದ ಗೀತೆಗೆ ಪ್ರಶ್ನೆಯಿಂದ ಪ್ರಶ್ನೆಗೆ ನಮ್ಮ ಕೇಳುಗರ ಸಂದೇಶಗಳು ಕೇಳುಗರ ಉತ್ತರಗಳು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಸೊ ತಡ ಮಾಡೋದು ಬೇಡ. ನಾವೀಗ ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಇದೀಗ ನಾವು ಕೇಳಿದಂತಹ ಗೀತೆ ಯಜಮಾನ ಚಿತ್ರದ ಗೀತೆಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ನಟಿಸಿರುವಂತಹ ನಟಿ ಯಾರು ಅನ್ನೋದು ಆಗಿತ್ತು. ಓಕೆ, ಉತ್ತರ ಯಾರೆಲ್ಲ ಕಳಿಸಿದ್ದಾರೆ ನೋಡೋಣ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ ಇರಲಿ ಅಂಥೇಳಿ ಎರಡು ಹೆಸರು ಕಳಿಸಿದ್ದಾರೆ. ಮೊದಲಿಗೆ ಅವರು ಇನ್ನೊಂದು ಹೆಸರನ್ನ ಕಳಿಸಿದ್ರು, ಅದಕ್ಕೆ ನಾನು ಹೇಳಿದೆ ನಮ್ಮ ಕೇಳುಗರು ಅವಸರ ಮಾಡ್ಕೊಳ್ಳೋದು ಬೇಡ ಅಂಥೇಳಿ. ಹಾಗೆಯೇ ಅರುಣ್ ಟೈಲರ್ 500 ಹಾಗೆಯೇ ಯಾರಿದು ಪದ್ಮಶ್ರೀ ಪನ್ನಗ ಟಿ ಅನಂತಕುಮಾರ್ ಹಾಗೆಯೇ ಹಂಪಣ್ಣ ನ್ಯಾಮತಿ ಅವರ ಉತ್ತರ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದಂಥ ಉತ್ತರ, ಶುಭ ಸಂಜೆ ಸಾರ್ ಅಂಥೇಳಿ ಅರ್ಚನಾ ದಾವಣಗೆರೆಯಿಂದ, ಚಂದ್ರಿಕಾ ನೇರಲಗುಂಡಿ. ಓಕೆ, ಹಾಗೆಯೇ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹಾಗೆಯೇ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಹಾಗೂ ರೇಖಾ ಅವರ ಉತ್ತರ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟಿಂದ ಸರಿಯಾದಂತಹ ಉತ್ತರ, HP ಗುರುಮೂರ್ತಿ NRಪುರದಿಂದ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ಯಶಸ್ವಿನಿ ಬಸವೇಶ್ವರ ನಗರ ಶಿವಮೊಗ್ಗದಿಂದ ಸರಿಯಾದಂಥ ಉತ್ತರ. ಎಸ್, ನಮ್ಮ ಹೊಸ ಕೇಳುಗರು ಅಂಥೇಳಿ ಅನ್ನಿಸ್ತಾ ಇದೆ, ಸ್ವಾಗತ ತಮಗೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದಂಥ ಉತ್ತರ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಹಾಗೆಯೇ ಹೆಚ್.ಆರ್.ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ MS ಹಾಗೂ ಪ್ರಜ್ವಲ್ MR ಅವರ ಉತ್ತರ ತಲುಪಿದೆ. ಸರಿಯಾದಂಥ ಉತ್ತರ ಏನು ಅಂತೇಳಿ ನೋಡೋಣ. ಹಾಗೆಯೇ ಇವರು ಯಾರಿದ್ದು ಹೆಸರು, ಗೌರಮ್ಮ ಅವರು ಹಾವೇರಿಯಿಂದನಾ. ಓಕೆ, ಉಮಾ ಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆಯೇ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಓಕೆ, ನಾನು ಅದಕ್ಕೇ ನಮ್ಮ ಕೇಳುಗರು ಕನ್ಫ್ಯೂಷನ್ ಆಗೋದು ಬೇಡ ಅಂಥೇಳಿ ನಾನು ಹಿಂಟ್ ಕೂಡ ಕೊಟ್ಟೆ, ಅಥವಾ ಅದಕ್ಕೇನು ಸರಿಯಾದಂಥ ಮಾಹಿತಿ ಕೂಡ ಕೊಟ್ಟೆ. ಕನ್ಫ್ಯೂಸ್ ಆಗೋದು ಬೇಡ, ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಗೀತೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂಥೇಳಿ. ಕೆಲವರು ಮಾತ್ರ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ, ಬಟ್ ಸರಿಯಾದಂಥ ಉತ್ತರ ಆಗಿತ್ತು ಅರ್ಚನಾ ಅವರು ಅಲ್ವಾ. ಎಸ್, ಚಿತ್ರದಲ್ಲಿ ಪ್ರೇಮ ಅವರು ಪೂರ್ಣ ಪ್ರಮಾಣದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ಕೂಡ ಈ ಗೀತೆಯಲ್ಲಿ ಬರುವಂಥ ನಟಿ ಅಂದರೆ ವಿಷ್ಣುವರ್ಧನ್ ಅವರ ಜೊತೆ ನಟಿಸಿರುವಂಥ ನಟಿ ಅದು ಅರ್ಚನಾ ಅವರು ಆಗಿದ್ದರು. ಸೊ ಅರ್ಚನಾ ಅಂಥೇಳಿ ಉತ್ತರ ಕಳಿಸ್ದಂಥ ಮತ್ತು ಬೇರೆ ಉತ್ತರ ಕಳಿಸ್ದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ ಓಕೆ, ಇನ್ನೆರಡು ಉತ್ತರ ಇತ್ತು ಅಂತ ಅಂದ್ಕೊಳ್ತೀನಿ, ನಾನು ತಗೊಂಡಿರಲಿಲ್ಲ. ಮಂಡ್ಯ ಕಾವೇರಿ ನಗರದಿಂದ ಎಸ್, ಹಾಗೆಯೇ ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆಯಿಂದ, ಹಾಗೆಯೇ ಇನ್ನೊಂದು ಸಂದೇಶ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಓಕೆ, ಎಲ್ಲರ ಉತ್ತರ ಕೂಡ ಸರಿಯಾಗಿದೆ, ಕೆಲವರದ್ದು ಬಿಟ್ಟು ಕೆಲವರು ಅದೇ ಪ್ರೇಮ ಅಂಥೇಳಿ ಕಳಿಸಿದ್ದೀರಿ ಅಷ್ಟೇ, ಅದು ಏನೂ ತಪ್ಪಾಗಲಿಕ್ಕಿಲ್ಲ. ಓಕೆ, ಮುಂದಿನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ, ನಂತರ ಅದರ ನಂತರದ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳ್ತಾ, ನಂದಿತಾ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಗಳಲ್ಲಿ ಕೇಳಿ ಮಂದಾಕಿನಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ KK ಅವರದ್ದು.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಪರಿಚಿತ್ರದಿಂದ ಸಾಹಿತ್ಯ ಸುಧೀರ್ ಅತಾವರ್, ಸಂಗೀತ ವೀರ್ ಸಮರ್ಥ್, ಗೀತೆ ಗಾಯಕರು ಗಾಯತ್ರಿ ಗಾಂಜಾವಾಲಾ ಹಾಗೂ ಶಾನ್.

ಓಕೆ ಕೇಳಿದ್ರೆ ಕಾರ್ಯಕ್ರಮದ ಕಡೆ ಗೀತೆ ಹಂತಕ್ಕೆ ಬಂದಿದ್ದೀವಿ. ಕಡೆ ಗೀತೆಗೆ ಪ್ರಶ್ನೆಯನ್ನು ಕೇಳ್ತೀನಿ. ಕಡೆ ಗೀತೆಯ ವಿವರ ಹೀಗಿದೆ. ಜ್ಯೇಷ್ಠ ಚಿತ್ರದಿಂದ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಮಾಲತಿ ಅವರು. ಸೊ ಜ್ಯೇಷ್ಠ ಚಿತ್ರದ ಬಗ್ಗೆ, ಗೀತೆಯ ಬಗ್ಗೆ ಪ್ರಶ್ನೆ ಏನಪ್ಪ ಅಂತಂದರೆ, ಜ್ಯೇಷ್ಠ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ದಾರೆ ಅಲ್ವಾ? ಓಕೆ. ಸೊ ಇನ್ನುಳಿದಂತೆ ಈ ಚಿತ್ರದಲ್ಲಿ ಅವರ ತಮ್ಮಂದಿರಾಗಿ 4 ಜನ ನಟರು ನಟಿಸಿದ್ದಾರೆ. ಜ್ಯೇಷ್ಠ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ತಮ್ಮಂದಿರಾಗಿ 4 ಜನ ನಟರು ನಟಿಸಿದ್ದಾರೆ. ಆ 4 ಜನ ನಟರು ಯಾರು ಅನ್ನೋದನ್ನ ನೀವು ಕಳಿಸ್ಬಹುದು. ಒಬ್ಬರು ಇಬ್ಬರು ಹೆಸರನ್ನು ಕಳಿಸ್ಬಹುದು, ಅಥವಾ 4 ಜನರ ಹೆಸರನ್ನು ಕೂಡ ಕಳಿಸ್ಬಹುದು. ನೋಡೋಣ ಯಾರೆಲ್ಲ ಹೆಸರನ್ನು ಕಳಿಸ್ತೀರಿ ಅಂತ ಹೇಳಿ ನೋಡೋಣ. ಸೊ ಜ್ಯೇಷ್ಠ ಚಿತ್ರದ ಈ ಗೀತೆಯ ಪ್ರಶ್ನೆಯನ್ನು ನಾನು ಈಗಾಗಲೇ ಕೇಳಿದ್ದೀನಿ. ಗೀತೆಯ ವಿವರ ಹೀಗಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದ್ದು ಈ ಗೀತೆಯನ್ನು ಹಾಡಿದ್ದಾರೆ ಮಾಲತಿ ಅವರು. ಕೇಳಿದ್ರೆ ಈ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು, ನಿಮ್ಮ ಸಂದೇಶಗಳನ್ನು ಈ ರಾತ್ರಿ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ, ನಿಮಗಾಗಿ ಜ್ಯೇಷ್ಠ ಚಿತ್ರದ ಈ ಗೀತೆಯೇ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿ ಸಂದೇಶಗಳನ್ನು ಕಳಿಸ್ತಾ ತಮ್ಮ ಉತ್ತರಗಳನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುವರಿಗೂ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಶಿವಮೊಗ್ಗ ಮಾಚೇನಹಳ್ಳಿಯಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಂದ ಡಿಪ್ಲೊಮಾ ಇನ್ ಟೂಲ್ಸ್ ಅಂಡ್ ಡೈಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೊಸೆಷನ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓದು ಹಾಗೂ ಉದ್ಯೋಗ ಎರಡಕ್ಕೂ ಖಾತ್ರಿ ನೀಡುವ ಜಿಟಿಟಿಸಿ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಪಡೆಯಬಹುದು.
1: ಫೋನ್ ಸಂಖ್ಯೆ 9449945480. ಇನ್ನೊಂದು 9880014104.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಸರಿಯಾಗಿ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: win. Earlier put into bat, Lucknow posted 203 runs for the loss of 8 wickets in their allotted 20 overs. And with that, we end this news bulletin.
1: ಸ್ಟುಡಿಯೋ ಸಮಯ ಸರಿಯಾಗಿ 6:10:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೆಳಗರೆ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕೆಳಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದಂತಹ ಬಾನುಲಿ ವರದಿಯನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಬಹುದು. ಇನ್ನು ನಾಳೆ ಬೆಳಿಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗುಜರಾತ್ನ ಪ್ರಭಾಸ್ ಪಠಾಣ್ನಲ್ಲಿರುವಂತಹ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಸೋಮನಾಥ ಅಮೃತ ಪರ್ವ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಇದರ ನೇರ ಪ್ರಸಾರವನ್ನು ತಾವು ನಾಳೆ ಬೆಳಿಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಬಹುದು. ಇನ್ನು ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ

ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಶಿವರಾಜ್ ಡಿಆರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಕೂಡ ಮಾಹಿತಿಯನ್ನು ತಾವು ಆಲಿಸಬಹುದು. ಇನ್ನು ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಈ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ರಾತ್ರಿ 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ರೂಪಕ. ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕರ್ನಾಟಿಕ್ ವೀಣಾವಾದನ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ. ನಾಳೆ ಬೆಳಿಗ್ಗೆ 6:10 ಬೆಂಗಳೂರು ನಮ್ಮ ನಿಲಯದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಚ್ ಎಂ ಸುರೇಶ್ ಅವರಿಂದ, 6:35 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು, ಸಂಚಿಕೆ ನಂಬಿಕೆ ಇದ್ದರೆ ಕಾರ್ಯವು ಸಫಲವಾಗುವುದು. 6:40 UAHS ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಜೇನು ಪ್ರಭೇದಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಆರ್ ಗಿರೀಶ್ ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರಲ್ಲಿ ಜಾಂಡಿಸ್ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ

ನಾಳೆ ಬೆಳಗ್ಗೆ 8:45 ನಮ್ಮನಿಲಯದಿಂದ IMA ಶಿವಮೊಗ್ಗ ಇದರ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ಬಂಜೆತನಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣೆ ಹಾಗೂ IVF ತಜ್ಞ ವೈದ್ಯರಾದಂಥ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ.

ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಕನ್ನಡ ಹಾಗೂ ಹಿಂದಿ ಚಿತ್ರರಂಗಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮದಲ್ಲಿ ಕೆಂಬೂತ ಈ ಪಕ್ಷಿಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀನಿಧಿ ಆರ್.ಕೆ. ಇನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಶ್ರೋತೃಗಳ ಪತ್ರಗಳನ್ನು ಆಧರಿಸಿದಂತಹ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ. ಹತ್ತು ಗಂಟೆಗೆ ಹಾಡು ಮಾತಾಡು. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸೇವಾ ಮಾಹಿತಿ. ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಸೂರು ಗ್ರಾಮದ ಶ್ರೀಮತಿ ಮಲ್ಲಿಯಮ್ಮ ಮತ್ತು ತಂಡದಿಂದ ಶಿವಪಾರ್ವತಿಯ ಸೋಬಾನೆ ಪದಗಳನ್ನು ಕೇಳುವಿರಿ. ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಆರೋಗ್ಯ ಅಡುಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮೆಂತ್ಯ ಸೊಪ್ಪು ಹಸಿ ಬಟಾಣಿ ಹಬೆ ವಡೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಸೌಮ್ಯ ಅಶ್ವಥ್. ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಈ ಕಾರ್ಯಕ್ರಮದಲ್ಲಿ ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುವವರು ಉಷಾ ಕುಲಕರ್ಣಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೆಮಿಯ ದಿನದ ಸಂದರ್ಭದಲ್ಲಿ ಥಲಸೆಮಿಯ ಇದರ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮಟೋ ಅನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಗತಿ ಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. ಮೂರು ಗಂಟೆ ಒಂದು ನಿಮಿಷದಿಂದ ಚಾಟ್ ಶೋ. ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಾಳೆ ಸಂಜೆ 5 ಗಂಟೆ ಹಾಗೂ 5:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಇನ್ನು 6 ಗಂಟೆಗೆ ಸೇವಾ ಮಾಹಿತಿ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಮೀನುಗಾರಿಕೆಯ ಕೃಷಿ ಪಾತ್ರ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದಂತಹ ಕೃಷ್ಣಪ್ಪ ಬೆಳ್ಳಪ್ಪ ನಾಯ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ಕೂಡ ಕೇಳುವಿರಿ. ನಾಳೆ ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಹರ್ ಪಟವರ್ಧನ್ ಅವರ ಗಾಯನವನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ರಾತ್ರಿ 10:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ಕಾರ್ಯಕ್ರಮ ವಿವರವನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: कृतवान। उत्तर प्रदेश राज्य मुख्यमंत्री योगी आदित्यनाथ अद्यस्व मंत्रिमंडल से विस्तार कृतवान इति वार्ता।
1: आकाशवाणी विज्ञान मुन्नडे विज्ञान मुन्नडे मानवन निज विकासद कड़ेगे
2: पेरोवस्काइट एंब विस्मयकारी वस्तु पदार्थ विज्ञानद कोडुगेगळल्लि पेरोवस्काइट एंब वस्तुवु ओंदु कैल्शियम टाइटानियम ऑक्साइड एंबुदु अदर रासायनिक हेसरु 1839ರಲ್ಲಿ ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೋವ್ಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೋವ್ಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣ ವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ ಆದರೆ ಕ್ಯಾಲ್ಸಿಯಂ ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978ರಲ್ಲಿ ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು ಎಲ್ಇಡಿಗಳಲ್ಲಿ, ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ, ಲೇಸರ್ಗಳಲ್ಲಿ, ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳ ಬದಲು ಪೆರೋವ್ಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009ರಲ್ಲಿದ್ದ ಶೇಕಡ 3ರಿಂದ ಸುಮಾರು ಶೇಕಡ 30ರಿಂದ 35 ತಲುಪಿದೆ. ಸೂರ್ಯ ಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಪಟ್ಟು ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋವ್ಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆ ಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋವ್ಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋವ್ಸ್ಕೈಟ್ಗಳೆಂಬ ಈ ನವೀನ ವಸ್ತುಗಳು ಎಲ್ಇಡಿ, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
3: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: கேளுதறி.
1: ಸ್ಟುಡಿಯೋ ಸಮಯ ಸರಿಯಾಗಿ 6:35. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಳಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಬಾನುಲಿ ವರದಿ ಪ್ರಸಾರವಾಗಲಿದೆ ಈ ರಾತ್ರಿ 8 ಗಂಟೆಗೆ.

ಸಮಯ 6:37 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆದ್ಯ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಅಜ್ಜ, ಇದು ಯಾವ ಗಿಡ?
7: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
7: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
7: ಓ, ಥ್ಯಾಂಕ್ಸ್ ಕಪ್ಪು. ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ. ಓ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10 ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ದಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ. ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳು.

0: ಅವರೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾ, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
1: ವಾಟ್, ಇಂತಹ ಪಾಪ್ಅಪ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ?
1: ರಿಲ್ಯಾಕ್ಸ್. ಆದ್ರೆ ಕಾರ್ ಗೆದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಸ್ಟುಡಿಯೋ ಸಮಯ ಸರಿಯಾಗಿ 6:51. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಕಾಲುಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಶಿವರಾಜ್ ಡಿಆರ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಶಿವರಾಜ್ ಡಿ ಬಿ ಅವರಿದ್ದಾರೆ. ಇವರು ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಕಾಲುಬಾಯಿ ಜ್ವರ ರೋಗದ ಒಂದು ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್.
4: ನಮಸ್ತೆ.
3: ಹೇಳಿ ಸರ್, ಈ ಕಾಲುಬಾಯಿ ರೋಗ ಅಂದ್ರೆ ಏನು ಅಂತ?
4: ಇದು ಕಾಲುಬಾಯಿ ರೋಗ ಅಂತ ಹೇಳಿದ್ರೆ ಇದು ಒಂದು ಜಾನುವಾರುಗಳಿಗೆ ಬರ್ತಕ್ಕಂತ ಒಂದು ಸಾಂಕ್ರಾಮಿಕ ರೋಗ. ಸೊ ಇದು ಮುಖ್ಯವಾಗಿ ಒಂದು ವೈರಾಣುಗಳಿಂದ ಬರ್ತದೆ. ಸೊ ಇದು ಜಾನುವಾರುಗಳಲ್ಲಿ ಒಮ್ಮೆ ಬಂದ್ರೆ ಏನಾಗ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಇರುವುದಿಲ್ಲ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವೈರಾಣುಗಳಿಂದ ಬರ್ತಕ್ಕಂತ ಕಾಯಿಲೆಗೆ ಸಾಮಾನ್ಯವಾಗಿ ಚಿಕಿತ್ಸೆ ಇರುವುದಿಲ್ಲ. ಒಮ್ಮೆ ಇದು ಜಾನುವಾರುಗಳಲ್ಲಿ ಅಂತಂದ್ರೆ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಕ್ಲೋವನ್ ಫುಟೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ಗೊರ್ಸ್ಲಿ ಇರ್ತಕ್ಕಂತ ಪ್ರಾಣಿಗಳಿಗೆ ಇದು ಬರ್ತದೆ. ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿಗಳು ಮತ್ತೆ ಕಾಡು ಪ್ರಾಣಿಗಳಾದ ಕಾಡೆಮ್ಮೆ ಆಗಿರ್ಬೋದು, ಜಿಂಕೆ ಆಗ್ಬೋದು, ಇವಕ್ಕೆಲ್ಲ ಇದು ಒಂದು ಕಾಲುಬಾಯಿ ರೋಗ, ಸಾಂಕ್ರಾಮಿಕ ರೋಗ, ವೈರಾಣುಗಳಿಂದ ಬರ್ತದೆ.
3: ಈಗ ಈ ಒಂದು ರೋಗದ ಲಕ್ಷಣಗಳಿಗೆ ಬಂದ್ರೆ ನಮ್ಮ ರೈತರ ಮಟ್ಟದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾರೆ, ಎಲ್ಲಾನು ಒಂದು ಲಸಿಕಾ ಕಾರ್ಯಕ್ರಮಗಳು ಮಾಡ್ಕೊಂತಾರೆ, ಅವ್ರಿಗೆ ಗೊತ್ತಿರುತ್ತೆ ವೈಜ್ಞಾನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಅಥವಾ ದೊಡ್ಡ ಪ್ರಮಾಣದ ಒಂದು ಜಾನುವಾರು ಸಾಕಣೆ ಮಾಡ್ತಕ್ಕಂಥವ್ರು.

0: ಬರ್ತದೆ, ಅವುಗಳನ್ನ ನಡೆಯೋದಕ್ಕೆ ಆಗೋದಿಲ್ಲ. ಮತ್ತೆ ಕಾಯಿಲೆಯಲ್ಲಿ ಏನಾಗ್ತದೆ ಅಂದ್ರೆ, ಬೇರೆ ಸಾಂಕ್ರಾಮಿಕ ರೋಗ ಕಂಪೇರ್ ಮಾಡಿದ್ರೆ ಮರಣ ಹೊಂದತಕ್ಕಂತ ಇದು ಬಹಳ ಕಡಿಮೆ. ಉದಾಹರಣೆಗೆ 100 ಹಸುಗಳಲ್ಲಿ ಕಾಲುಬಾಯಿ ರೋಗ ಬಂದ್ರೆ 2 ಅಥವಾ 3 ಜಾನುವಾರುಗಳು ಸಾಯಬಹುದು, 2-3% ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಆದ್ರೆ ಇದು ಬಹಳ ಮುಖ್ಯವಾದ ಏನಂತ ಹೇಳಿದ್ರೆ, ಒಮ್ಮೆ ಕಾಲುಬಾಯಿ ರೋಗ ಬಂತು ಅಂದ್ರೆ ಕಾಲುಬಾಯಿ ರೋಗ ಬಂದು ಹೋದ್ಮೇಲೆ ಏನು ಪರಿಣಾಮಗಳು ಬರ್ತದೆ ಅದು ಬಹಳ ತೊಂದರೆಯನ್ನು ಉಂಟು ಮಾಡ್ತದೆ. ಏನಂತ ಹೇಳಿದ್ರೆ, ಒಂದ್ ಸರಿ ಕಾಲುಬಾಯಿ ರೋಗ ಬಂದೋಯ್ತು ಅಂದ್ರೆ ಹಾಲು ಉತ್ಪಾದನೆ, ರೈತರು ಹಸುಗಳನ್ನ ಸಾಕ್ತಕ್ಕಂತ ಹಾಲು ಉತ್ಪಾದನೆಯಿಂದ ಲಾಭ ಪಡೆದುಕೊಳ್ಳೋದಕ್ಕೆ ಹಾಲು ಉತ್ಪಾದನೆ 80% ಕಮ್ಮಿ ಆಗ್ತದೆ. ಮತ್ತೆ ಅದರ ಗರ್ಭ ಕಟ್ಟುವಿಕೆ ತೊಂದರೆ ಆಗ್ತದೆ, ಮತ್ತೆ ಅವುಗಳಿಗೆ ಸುಸ್ತು, ಸ್ವಲ್ಪ ದೂರ ನಡೆದ್ರೂ ಕೂಡ ಸುಸ್ತಾಗ್ತಕ್ಕಂಥದ್ದಾಗ್ತದೆ. ಮತ್ತೆ ಇನ್ನೂ ಬಹಳ ಏನಂದ್ರೆ, ನಮ್ಮ ಎತ್ತುಗಳಲ್ಲಿ ಏನು ರೈತರು ನಂಬಿದಾರೆ, ಆ ಎತ್ತುಗಳಲ್ಲಿ ಉಳುಮೆ ಮಾಡ್ಬೇಕಲ್ಲ, ಪ್ಲೋ ಮಾಡ್ಬೇಕಲ್ಲ, ಅದ್ರ ಕೆಪಾಸಿಟಿ ಅದು ಬಹಳ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ, ಈಗ 1-2 ಗಂಟೆ ಉಳುಮೆ ಮಾಡ್ತಕ್ಕಂಥದ್ದು 1.5 ಗಂಟೆಲ್ಲೇ ಸುಸ್ತಾಗಿ ನಿಂತ್ಕೊಂಡ್ಬಿಡ್ತದೆ. ಸೊ ಈ ತರ ಏನು ಅಂತ ಹೇಳಿದ್ರೆ, ಕಾಯಿಲೆ ಬಂದು ಹೋದ್ಮೇಲೆ ಏನು ಅವಕ್ಕೆ ಪರಿಣಾಮಗಳು ಬೀಳ್ತದೆ, ಸೊ ಇವುಗಳಿಂದ ಅವರಿಗೆ ರೈತರಿಗೆ ಬಹಳ ಆರ್ಥಿಕ ನಷ್ಟ ಉಂಟಾಗ್ತದೆ. ಈಗ ನಾವು ಒಂದು ಹಳ್ಳಿ ಕಡೆ ಮಾತಾಡ್ತಾರೆ, ಏನಪ್ಪಾ ಅವನು ಇದಾನ ಅಷ್ಟೇ ಇದ್ರ ಸತ್ತಂಗೆ ಅಂತ ಹಳ್ಳಿ ಕಡೆ ಒಂದು ಆಡು ಭಾಷೆ ಮಾತಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಒಂದು ಸಾರಿ ಕಾಲುಬಾಯಿ ರೋಗ ಬಂದು ಹೋದ್ರೆ ಆ ಜಾನುವಾರು ಇದ್ದು ಸತ್ತಂಗೆ ಅಂತ ಏನೋ ನಮ್ಮ ರೈತರಿಗೆ ಪ್ರಯೋಜನ ಆಗಲ್ಲ, ಅವರಿಗೆ ಬಹಳ ಆರ್ಥಿಕ ನಷ್ಟ ಉಂಟಾಗ್ತದೆ, ಅವರಿಗೆ ಲಾಭದ ಅಂಶಗಳು ಹೆಚ್ಚಿಗೆ ಕಾಣಿಸೋದಿಲ್ಲ, ಮತ್ತೆ ಅದನ್ನ ಅವ್ರು ಮಾರಾಟ ಮಾಡ್ಬೇಕು ಅಂದ್ರೂ ಕೂಡ ಅದನ್ನ ಯಾರು ತಗೊಳ್ಳೋದಕ್ಕೆ. ಅದಕ್ಕೋಸ್ಕರ ಇದು ಸಾಂಕ್ರಾಮಿಕ ರೋಗ ಆಗಿದೆ, ಮತ್ತೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಇರೋದಿಲ್ಲ. ಸೊ ಇದನ್ನ ಬರದಂಗೆ ಮಾಡ್ಬೇಕು ಅಂತ ಅಂದ್ರೆ ಒಂದು ಮಾರ್ಗ ಅಂದ್ರೆ ಲಸಿಕೆ ಒಂದೇ ಒಂದು ಸೂಕ್ತವಾದ ಮಾರ್ಗ ಅಂತ ಹೇಳಕ್ ಇಷ್ಟಪಡ್ತೇನೆ.
1: ಏನ್ ಕಾರಣ ಇರ್ಬೋದು ಸರ್, ಏನು ಕಾರಣ ಅಂತಂದ್ರೆ ಈ ರೋಗ ಬರಕ್ಕೆ ಕಾರಣ ವೈಜ್ಞಾನಿಕವಾಗಿ ನಾವು ಹೇಳುವುದಾದರೆ ಏನ್ ಕಾರಣ ಇರ್ಬಹುದು ಸರ್?
0: ಕಾರಣ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ದನಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಒಮ್ಮೆ ಕಾಣಿಸ್ಕೊಂಡ್ರೆ ಅದು ಏನಾಗ್ತದೆ, ಆ ವೈರಸ್ಸು ಬೇಗ ಸಾಯೋದಿಲ್ಲ. ಮೇವುಗಳಲ್ಲಿ, ಹುಲ್ಲುಗಳಲ್ಲಿ, ಸುತ್ತ ಪ್ರಿಮಿಸಸ್ ಅಲ್ಲಿ, ಮಣ್ಣುಗಳಲ್ಲಿ ಅದೇನಾಗಿರುತ್ತೆ, ಅದು ವೈರಾಣು ಇರ್ತದೆ. ಅಂತ ಹುಲ್ಲನ್ನ ತಿಂದಾಗ, ಈಗ ಆರೋಗ್ಯ ಆಗಿರ್ತಕ್ಕಂತ ಅಣುಗಳು ಅಂತ ಹುಲ್ಲನ್ನ ತಿಂದಾಗ ಅದಕ್ಕೆ ಎಕ್ಸ್ಪೋಸ್ ಆದಾಗ ಆ ಕ್ರಿಮಿಗಳು ಅದರ ದೇಹವನ್ನು ಸೇರಿದಾಗ ರೋಗ ಪ್ರಾರಂಭ ಆಗುತ್ತೆ. ಸೊ ಎಲ್ಲಿ ಅವು ಮೇಯಕ್ ಹೋದಾಗ ಈ ಕ್ರಿಮಿಗಳು ಕಾಂಟ್ಯಾಕ್ಟ್ ಬಂದಾಗ ಪ್ರಾರಂಭ ಆಗುತ್ತೆ. ಸೊ ಅದು ನಾವು ಅದನ್ನ ನಮ್ಮ ಕಂಟ್ರೋಲ್ ಇರೋದಿಲ್ಲ, ರೈತರು ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ಅದು ಎಕ್ಸ್ಪೋಸ್ ಆದ್ರೂ ಕೂಡ ಕಾಯಿಲೆ ಬರಬಾರದು ಅಂತ ಹೇಳಿದ್ರೆ ನಮಗೆ ಒಂದೇ ಒಂದು ಸೂಕ್ತ ಮಾರ್ಗ ಇರತಕ್ಕಂಥದ್ದು ಅಂದ್ರೆ ಲಸಿಕೆ ಒಂದೇ ಸೂಕ್ತ ಮಾರ್ಗ ಇರತಕ್ಕಂಥದ್ದು.
1: ಈಗ ಈ ಒಂದು ರೋಗ ಹರಡುವುದಕ್ಕೆ ಸುಮಾರು ಅಂಶಗಳು ಇದಕ್ಕೆ ಕಾರಣ ಆಗ್ತದೆ, ಆಮೇಲೆ ಸುಮಾರು ಒಂದು ಬೇರೆ ಬೇರೆ ರೀತಿಯಿಂದ ಕೂಡ ಈ ರೋಗನ ಹರಡುತ್ತೆ ಸರ್. ಸೊ ಇದು ಒಂದು ರೋಗದ ಒಂದು ಹರಡುವಿಕೆ ವಿಧಾನಕ್ಕೆ ಬಂದ್ರೆ ಯಾವ ಯಾವ ಮೂಲಗಳಿಂದ ಹೇಗೆ ಹರಡುತ್ತೆ ಅಂತ ನಾನು ಸ್ವಲ್ಪ ಹೇಳ್ತೀರಾ ಸರ್?
0: ಹರಡೋದು ಅಂದ್ರೆ ಅದೇ, ಈಗ ಅದು ವೈರಸ್ ಕಂಟಾಮಿನೇಷನ್ ಆಗಿರ್ತಕ್ಕಂತ ನೀರ್ ಇರ್ಬೋದು, ಆಹಾರ ಇರ್ಬೋದು, ಅಥವಾ ವೈರಸ್ ಬಿದ್ದಿರ್ತಕ್ಕಂತ ಹುಲ್ಲುಗಳನ್ನ ತಿಂದ್ರಿಂದ ಅದು ಹರಡುತ್ತೆ. ಮತ್ತೆ ಏನಾಗುತ್ತೆ, ಈಗ ಒಂದು ಜಾನುವಾರಿಗೆ ಬಂದಾಗ, ಒಂದು ಮನೆಯಲ್ಲಿ ಅವ್ರದ್ದು 5-6 ಜಾನುವಾರು ಇರ್ತದೆ, ಒಂದು ಜಾನುವಾರು ಶುರು ಆದಾಗ ಅದು ಹತ್ರ ಕಟ್ಟೋದ್ರಿಂದ ಗಾಳಿಯಿಂದನೂ ಕೂಡ ಇನ್ನೊಂದು ಜಾನುವಾರಿಗೆ ಹರಡ್ತಾ ಹೋಗ್ತದೆ. ಸೊ ಒಂದು ಸಾರಿ ಅತಿ ಹೆಚ್ಚು ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ಅಂದ್ರೆ ಬೇಗನೆ ಹರಡ್ತಾ. ಸೊ ಒಂದು ಜಾನುವಾರಿಗೆ ಬಂತು ಅಂತ ಹೇಳಿದ್ರೆ ಅವ್ರ ಮನೇಲಿ ಇರ್ತಕ್ಕಂತ ಎಲ್ಲಾ ಜಾನುವಾರಿಗೂ ಹರಡ್ತದೆ, ಪಕ್ಕದ ಮನೆಗೂ ಹರಡ್ತದೆ. ಸೊ ಎಲ್ಲ ಗುಂಪಾಗಿ ಮೇಲೋ ಅಂತಂದ್ರೆ ಒಂದಕ್ಕೊಂದು ಹರಡ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಹರಡೋದನ್ನ ನಾವು ಬಂದಾಗ ತಡೆಗಟ್ಟೋದನ್ನ ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಹೈನುಗಾರಿಕೆಯಲ್ಲಿ ಏನ್ ಹೇಳ್ತೀವಿ, ಮುಂಜಾಗ್ರತೆ ಕ್ರಮ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ಅದಕ್ಕೋಸ್ಕರ ಇದಕ್ಕೆ ಮದ್ದು ಅಂತ ಹೇಳಿದ್ರೆ ಲಸಿಕೆ ಬಿಟ್ರೆ ಬೇರೆ ಯಾವುದೂ ಉಪಯೋಗ ಆಗೋದಿಲ್ಲ, ಯಾಕಂದ್ರೆ ಒಂದು ಸಾರಿ ಕಾಯಿಲೆ ಬಂತು ಅಂದ್ರೆ ಅದು ನಿಷ್ಪ್ರಯೋಜಕ ಆಗುತ್ತೆ ಜಾನುವಾರು.
1: ಈಗ ಹರಡುವಿಕೆ ಬಗ್ಗೆ ಹೇಳಿದಿರಿ, ಚಿಕಿತ್ಸೆ ಕ್ರಮಗಳಿಗೆ ಬಂದರೆ, ವಿಧಗಳಿಗೆ ಬಂದರೆ ಯಾವ ರೀತಿಯಿಂದ ಚಿಕಿತ್ಸೆ ನಾವು ಕೊಡಬಹುದು ಅಂತ ಹೇಳ್ತೀರಾ ಸರ್?
0: ಚಿಕಿತ್ಸೆ ಈಗ ನಮ್ಮ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನ ಮಾಡ್ತಾರೆ, ಬಟ್ ಆದ್ರೆ ನಾನು ಹೇಳಿದ್ರೆ ಚಿಕಿತ್ಸೆ ಅಂತ ಹೇಳಿದ್ರೆ ನಾವು ಏನಾಗುತ್ತೆ, ಇದಕ್ಕೆ ವೈರಾಣುಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇರೋದಿಲ್ಲ. ಸೊ ಉದಾಹರಣೆ, ಈಗ ನಾವು ಕೋವಿಡ್ ಮನುಷ್ಯರಲ್ಲಿ ಕೋವಿಡ್ ಕಾಯಿಲೆ ಬಂದಾಗ ಅದು ಕೂಡ ಒಂದು ವೈರಸ್ ಕಾಯಿಲೆ, ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇರೋದಿಲ್ಲ. ಆದ್ರೆ ನಾವು ಅದನ್ನ ಚಿಕಿತ್ಸೆ ಮಾಡ್ತೇವೆ ಇಲ್ಲ ಅಂತ ಹೇಳಿಲ್ಲ, ಬಾಯಿ ವಾಶ್ ಮಾಡೋದಕ್ಕೆ ಕೆಲವು ಆಂಟಿಸೆಪ್ಟಿಕ್ಗಳನ್ನ ಆಂಟಿಬಯೋಟಿಕ್ಸ್ ಗಳನ್ನ ಉಪಯೋಗಿಸ್ಬಿಟ್ಟು ಕಾಯಿಲೆನ ನಿಯಂತ್ರಣನ ಕಂಟ್ರೋಲ್ ಮಾಡ್ತೇವೆ. ಬಟ್ ಆದ್ರೆ ಅದು ಕಾಯಿಲೆಯಿಂದ ರಿಕವರಿ ಆದ್ರೂ ಕೂಡ ಅದು ನಮ್ಗೆ ಉತ್ಪಾದನೆ ಸಾಮರ್ಥ್ಯ ಕಳ್ಕೊಳ್ಳೋದ್ರಿಂದ, ಗರ್ಭ ಕಟ್ಟುವಿಕೆ ಸಮಸ್ಯೆ ಇರೋದ್ರಿಂದ, ಮತ್ತೆ ಆದಷ್ಟು ಬೇಗ ಸುಸ್ತಾಗೋದ್ರಿಂದ, ಸೊ ಆ ಹಸುವನ್ನು ಇಟ್ಕೊಂಡು ಕೂಡ ರೈತರಿಗೆ ಪ್ರಯೋಜನ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಅವನಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತದೆ, ಮತ್ತೆ ದೇಶದಲ್ಲೂ ಕೂಡ ಬಹಳ ಆರ್ಥಿಕ ನಷ್ಟವನ್ನ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಕಾಯಿಲೆ. ಈಗ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ, ಈಗ ನಮ್ಮ ರೈತರಿಗೆ ಸುಮಾರು ಒಂದು ಎಸ್ಟಿಮೇಟ್

0: ಮಾಡಿರೋ ಪ್ರಕಾರ ಒಂದು ಪ್ರತಿ ವರ್ಷ ನಮಗೆ ಪ್ರತಿ ವರ್ಷ ಭಾರತ ದೇಶದಲ್ಲಿ ಒಂದು ಸುಮಾರು ಒಂದು 25,000 ಕೋಟಿ ರೂಪಾಯಿ ಈ ಒಂದೇ ಒಂದು ಕಾಯಿಲೆಯಿಂದ ನಮಗೆ ಲಾಸ್ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ನಮ್ಮ GDP ಕಾಂಟ್ರಿಬ್ಯೂಷನ್ಗೂ ನಷ್ಟ ಆಗ್ತಿದೆ, ಅಷ್ಟೊಂದು ನಷ್ಟ ಆಗ್ತಾ ಇದೆ. ಆ ಅಷ್ಟು ಹಣ ಇದ್ರೆ ಅದು ನಾವು ಏನಾದ್ರೂ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳೇ ನಮ್ಮ ಸರ್ಕಾರದವರು ಉಪಯೋಗಿಸ್ಕೊಳ್ತಾ ಇದ್ರು, ಅಷ್ಟು ನಷ್ಟ ಆಗ್ತದೆ. ಯಾವ ರೀತಿ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ತರ ಕಾಯಿಲೆ ನಮ್ಮಲ್ಲಿದ್ದಾಗ ನಮ್ಮ ರೈತರು ಏನು ಹಾಲು ಅಥವಾ ಹಾಲು ಬೈ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತಾರೆ ಮತ್ತೆ ಮಾಂಸ ಇವೆಲ್ಲವೂ ಕೂಡ ನಾವು ಬೇರೆ ದೇಶಗಳಿಗೆ ಕಳಿಸೋದಕ್ಕೆ ಆಗೋದಿಲ್ಲ. ಸೊ ಕಾಲು ಬಾಯಿ ಮುಕ್ತ ದೇಶ ಅಂದ್ರೆ ಮಾತ್ರ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬೇಡಿಕೆಯನ್ನು
1: ಕೊಡ್ತಾರೆ, ಸ್ವೀಕಾರ ಮಾಡ್ತಾರೆ.
0: ಹೌದು, ನಿಮ್ಮಲ್ಲಿ ನಿಮ್ಮಿರ್ತಕ್ಕಂಥ ಹಸು ಹಾಲನ್ನು ಕಳಿಸಿ ಅಥವಾ ಡೈರಿ ಪ್ರಾಡಕ್ಟ್ಸ್ ಕಳಿಸಿ ಅಥವಾ ಮಾಂಸನ ನಮಗೆ ಕಳಿಸಿ ಅಂತ ಬೇಡಿಕೆಯನ್ನು ಕೊಡ್ತಾರೆ, ಮತ್ತೆ ಯಥೇಚ್ಛವಾದ ಒಳ್ಳೆ ರೇಟ್ ಅನ್ನು ಕೊಟ್ಟು ಅವರು ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಬಟ್ ಕಾಲುಬಾಯಿ ಮುಕ್ತ ದೇಶ ಅಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ರೈತರು ಬೆಳೆದಿದ್ದು ನಮ್ಮ ದೇಶದಲ್ಲೇ ಡಂಪ್ ಆಗುತ್ತೆ. ಸೊ ಡಂಪ್ ಆಗೋದ್ರಿಂದ ಹೆಚ್ಚಿಗೆ ಬೇಡಿಕೆ ಇರೋದಿಲ್ಲ, ಬೇಡಿಕೆ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಅವರಿಗೆ ಬೆಲೆನೂ ಕೂಡ ಸಿಗೋದಿಲ್ಲ, ಅವರಿಗೆ ಮಾರ್ಜಿನ್ ಆಫ್ ಪ್ರಾಫಿಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಕಡಿಮೆ ಆಗ್ತದೆ. ಸೊ ಇಷ್ಟೆಲ್ಲ ನಮ್ಮ ಈ ಕಾಲುಬಾಯಿ ರೋಗದಿಂದ ನಮ್ಮ ರೈತರಿಗೆ ತೊಂದರೆ ಆಗ್ತಿದೆ. ಅಂದ್ರೆ ಅವರು ಉತ್ಪಾದನೆ ಏನ್ ಮಾಡ್ತಾ ಇದ್ದಾರೆ ಹೈನುಗಾರಿಕೆಯಲ್ಲಿ ಅದೇ ಅವರಿಗೆ ಒಂದು ಒಳ್ಳೆ ಬೇಡಿಕೆ ಸಿಗ್ತಾ ಇಲ್ಲ, ಯಾಕೆಂದ್ರೆ ನಮ್ಮ ಭಾರತ ದೇಶ ಕಾಲುಬಾಯಿಯಿಂದ ಮುಕ್ತವಾಗದೇ ಇರೋದ್ರಿಂದ.
1: ಈಗ ಚಿಕಿತ್ಸೆ ಬಗ್ಗೆ ಏನು ಹೇಳಿದ್ರಿ ಸರ್ ತಾವು, ಆದ್ರೆ ಇದ ಒಂದು ತಡೆಗಟ್ಟುವಿಕೆ ಅಂತ ನಾವ್ ಅಂತೀವಿ ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಕ್ರಮಗಳನ್ನ ಅನುಸರಿಸಬೇಕಂತ ಹೇಳ್ತೀರಾ?
0: ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಲಸಿಕೆ ಒಂದೇ, ಅದಕ್ಕೆ ಮದ್ದು ಅದಕ್ಕೆ. ಸೊ ನಾವೇನ್ ಮಾಡ್ಬೇಕು, ಈ ಲಸಿಕೆನ ನಾವು ಮೊದಲನೇದಾಗಿ ಮುಂಚೆ ಒಂದು ಯಾರು ರೈತರು ಕೇಳ್ತಿದ್ರು ಅವ್ರು ಬಹಳ ವರ್ಷಗಳ ಹಿಂದೆ ಹೇಳ್ತಾ ಇರೋದು, ನಾವು ಅವ್ರಿಗೆ ಮಾಡ್ತಾ ಇದ್ವಿ ಅಥವಾ ಮಾಸ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ವಿ, ಆದ್ರೂ ಕೂಡ ಈ ರೋಗ ನಮ್ಗೆ ಹತೋಟಿಗೆ ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಹಿಂದೆ ನಮ್ಮಲ್ಲಿ ಒಂದು ರಿಂಡರ್ ಪೆಸ್ಟ್ ಅಂತ ಒಂದು ಕಾಯಿಲೆ ಇತ್ತು.
1: ಹೌದು ಸರ್,
0: ರಿಂಡರ್ ಪೆಸ್ಟ್ ಅಂತ ಹೇಳ್ಬಿಟ್ಟು ಆ ಕಾಯಿಲೆನ ನಾವು ಬಹಳ ವ್ಯಾಕ್ಸಿನೇಷನ್ ಮಾಡಿ ಬಹಳ ವರ್ಷದಿಂದ ಅದನ್ನ ನಾವು ನಮ್ಮ ಭಾರತ ದೇಶದಿಂದ ನಿರ್ಮೂಲನೆ ಮಾಡಿದ್ವಿ.
1: ಹೌದು.
0: ಸೊ ಇಲ್ಲಿ ಕಾಲುಬಾಯಿ ರೋಗ ಏನಪ್ಪಾ ಅಂದ್ರೆ ಅದನ್ನು ಏನ್ ಬರ್ತಕ್ಕಂತ ಒಂದು ವೈರಾಣು ಇದೆ, ಅದರಲ್ಲಿ ತುಂಬಾ ಜಾತಿಗಳಿದಾವೆ, ಉಪಜಾತಿಗಳು ಇದಾವೆ. ಸೊ ಅವು ಏನಾಗ್ತದೆ, ಆ ಜಾತಿಗಳು ಉಪಜಾತಿಗಳು ತಮ್ಮ ರೂಪವನ್ನ ಬದಲಾವಣೆ ಮಾಡ್ಕೊಳ್ತಾ ಇರ್ತದೆ. ಸೊ ನಾವ್ ಇವತ್ತು ವ್ಯಾಕ್ಸಿನ್ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ರೂಪ ಬದಲಾವಣೆ ಮಾಡ್ಕೊಂಡು ಬೇರೆ ರೂಪದಲ್ಲಿ ಬರ್ಬಹುದು. ಸೊ ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಕೋವಿಡ್ ಅಲ್ಲಿ ಒಂದನೇ ಔಟ್ಬ್ರೇಕ್ ಅಲ್ಲಿ ಬೇರೆ ತರ ಇತ್ತು, ಎರಡನೇದಲ್ಲಿ ರೂಪಾಂತರ ಬಂದಿದೆ, ಕೇಳಿರ್ತೀರಾ? ಅದೇ ರೀತಿ ಈ ವೈರಾಣು ಕೂಡ ರೂಪಾಂತರಗೊಂಡು ಬೇರೆ ಬೇರೆ ರೂಪದಲ್ಲಿ ಬರ್ತದೆ. ಸೊ ಇದನ್ನೆಲ್ಲ ಈ ರೀತಿ ರೂಪಾಂತರಗೊಂಡು ನಾವು ವ್ಯಾಕ್ಸಿನ್ ಮಾಡಿದ್ರು ಕೂಡ ಮುಂದಿನ ವರ್ಷ ಮತ್ತೆ ಬೇರೆ ರೂಪದಲ್ಲಿ ಬರ್ತಾ ಇತ್ತು. ಸೊ ಇದನ್ನೆಲ್ಲ ಮನಗೊಂಡು ಸೊ ಇಷ್ಟೊಂದು ಆರ್ಥಿಕ ನಷ್ಟ ಆಗ್ತಾ ಇದೆ, ನಮ್ಗೆ ರಫ್ತು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರದವರು 2019 ಒಂದು ಕಾರ್ಯಕ್ರಮನ ರೂಪಿಸಿದ್ರು. ಅದೇನು ಅಂತ ಹೇಳಿದ್ರೆ NADCP ಅಂತ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಜಾನುವಾರು ರೋಗಗಳ ಒಂದು ಹತೋಟಿ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಂಡ್ರು. ಸೊ ಆ ರೂಪಿಸ್ಕೊಂಡಿದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. 2019 ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾಲುಬಾಯಿ ರೋಗಕ್ಕೆ ಮತ್ತೆ ಇನ್ನೊಂದು ರೋಗ ಇದೆ, ಒಂದು ಬ್ರುಸಲೋಸಿಸ್ ಅಂತ ಹೇಳ್ಬಿಟ್ಟು, ಅದು ಸಾಮಾನ್ಯವಾಗಿ ಬ್ರುಸಲಾ ಕಾಯಿಲೆ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಭಾಷಣ ಆಗ್ತದೆ ನಮ್ಮಲ್ಲಿ, ಪ್ರತಿ ಸರಿ ಅಭಾಷಣ ಆಗುತ್ತೆ, ಎಷ್ಟು ಸರಿ ಅವು ಗಬ್ಬ ಕಟ್ತವೆ ಅಭಾಷಣ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಬಹಳ ಕೆಟ್ಟದ್ದು ಅಂದ್ರೆ ಅದು ಮನುಷ್ಯರಿಗೆ ಹರಡ್ತದೆ. ಸೊ ಈಗ ಬ್ರುಸಲ ಬಂದಿರತಕ್ಕಂತ ಹಾಲನ್ನ ಕಾಯಿಸದೆ ಕುಡಿದಿದ್ರೆ ಅಥವಾ ಆ ಹಸುವಿನ ಜೊತೆ ಸಂಪರ್ಕ ಬಂದ್ರೆ ನಮಗೂ ಕೂಡ ಮನುಷ್ಯರಿಗೆ ಕಾಯಿಲೆ ಹರಡ್ತದೆ. ಹಾಲೆ ಹರಡಿದ್ರೆ ಈಗ ಗಂಡು ಮಕ್ಕಳಲ್ಲೇ ಅವರಿಗೆ ಮಕ್ಕಳಾಗ್ತಕ್ಕಂದ್ರೆ ಅವ್ರದ್ದು ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತದೆ, ಹೆಣ್ಣು ಮಕ್ಕಳಲ್ಲಿ ಬಂದ್ರೆ ಅವರು ಕೂಡ ಅಭಾಷಣ ಆಗ್ತದೆ, ಅದು ಕೂಡ ಒಂದು ಕೆಟ್ಟ ಕಾಯಿಲೆ. ಸೊ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನೋ ಉದ್ದೇಶದಲ್ಲಿ 2019 ಕೇಂದ್ರ ಸರ್ಕಾರ ಇದನ್ನ NADCP ಕಾರ್ಯಕ್ರಮದಲ್ಲಿ, ರಾಷ್ಟ್ರೀಯ ಜಾನುವಾರು ರೋಗಗಳನ್ನ ಕಂಟ್ರೋಲ್ ಮಾಡತಕ್ಕಂತ ಕಾರ್ಯಕ್ರಮದಲ್ಲಿ ಇವೆರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷ ಎರಡು ಬಾರಿ ಕಾಲುಬಾಯಿ ರೋಗವನ್ನ ಮನೆ ಮನೆ ಬಾಗಿಲಿಗೆ ಮಾಡಬೇಕು ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು.
1: ಈಗ ಈ ಪ್ರತಿ ವರ್ಷ 2 ಸಲ ಅಂತ ಹೇಳಿದ್ರಿ, ಯಾವ ಯಾವ ಒಂದು ತಿಂಗಳಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ ಸರ್?
0: ಈಗ ಸಾಮಾನ್ಯವಾಗಿ ನಾವು ಈಗ ನಾವು 8ನೇ ಸುತ್ತಿನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗ ಅಟ್ ಪ್ರೆಸೆಂಟ್ November 3 ಕಾರ್ಯಕ್ರಮ ಪ್ರಾರಂಭ ಆಗಿದೆ, December 2 ಇರ್ತದೆ, ಇದು ಒಟ್ಟು 30 ದಿವಸಗಳ ಕಾರ್ಯಕ್ರಮ. ಸೊ ಇದನ್ನ ನಾವು ಕೆಲವು ಕಡೆ ಒಂದು ತಿಂಗಳಲ್ಲಿ ಆಗದೆ ಇದ್ರೆ, ಈಗ ಗುಡ್ಡುಗಾಡು ಪ್ರದೇಶಗಳಲ್ಲಿ ಅಂತ ಕಡೆ ಆಗದೆ ಇದ್ರೆ 30 ದಿವಸದಲ್ಲಿ 15 ದಿವಸ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ. ಸೊ ಒಟ್ಟು 30 ದಿವಸದ ಕಾರ್ಯಕ್ರಮ, ಕೆಲವು ಕಡೆ 15 ದಿವಸ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇದು ಸಾಮಾನ್ಯವಾಗಿ ನಾವು ಮಳೆಗಾಲವನ್ನು ಅವಾಯ್ಡ್ ಮಾಡ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಸಾಮಾನ್ಯವಾಗಿ ಮಾಡ್ತೇವೆ, ಮಳೆಗಾಲ ಮುಗಿದ್ಮೇಲೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಮಾಡ್ತೇವೆ. ವರ್ಷದಲ್ಲಿ ಎರಡು ಬಾರಿ ಲಸಿಕೆಯನ್ನ ಕಡ್ಡಾಯವಾಗಿ, ಯಾಕೆಂದ್ರೆ ಅದು ಒಂದು ಸರಿ ಲಸಿಕೆ ಹಾಕಿದ್ರೆ ಅದರ ರೋಗ ನಿರೋಧಕ ಶಕ್ತಿ ಅನಿಮಲ್ನಲ್ಲಿ ಇರ್ತಕ್ಕಂಥದ್ದು 6 ತಿಂಗಳು ಮಾತ್ರ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಎರಡು ಬಾರಿ ನಾವು ಇದನ್ನ ಹಮ್ಮಿಕೊಂಡಿದೀವಿ. ಈ ಇದರದ್ದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅದು 2019ರಲ್ಲಿ ಪ್ರಾರಂಭ ಮಾಡಿದ ಮೂಲ ಉದ್ದೇಶ ಏನಂದ್ರೆ 2025ಕ್ಕೆ ಈ ಕಾಲುಬಾಯಿ ರೋಗವನ್ನ ಭಾರತ ದೇಶದಲ್ಲಿ ಕಂಟ್ರೋಲ್ ಮಾಡಬೇಕು. ಸೊ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಸಾಧಿಸಬೇಕು. 2030ಕ್ಕೆ ಭಾರತ ದೇಶದಿಂದ ನಿರ್ಮೂಲನೆ ಮಾಡಬೇಕು
1: ಅಂದ್ರೆ ಆ ಒಂದು ವರ್ಷ ನಿಗದಿಪಡಿಸಿದ್ದಾರೆ.
0: ಹೌದು, ನಿಗದಿಯಾಗಿದೆ. ಇದಕ್ಕೆ ಒಂದು ನಿಯಂತ್ರಣ 2030ಕ್ಕೆ ನಮ್ಮ ದೇಶದಿಂದ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಇದು ಲಸಿಕೆ ಕಾರ್ಯಕ್ರಮ ಪ್ರತಿ ವರ್ಷ ಎರಡು ಬಾರಿ ನಡೀತದೆ. ಮತ್ತೆ ಇನ್ನೊಂದು ಏನಂದ್ರೆ, ಎಲ್ಲಾ ನಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿಯವರು ಪ್ರತಿ ಮನೆ ಮನೆ ಬಾಗಿಲಿಗೆ ಹೋಗಿ ಲಸಿಕೆಯನ್ನ ಇದು ಮಾಡ್ತಾ ಇದ್ದಾರೆ.
1: ಈಗ ಈ ನಿಟ್ಟಿನಲ್ಲಿ ತಾವು ತಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀರಿ ಸರ್?
0: ಈಗ ನಾವು ಏನಂತ ಹೇಳಿದ್ರೆ, ಮೊದಲೇ ನಾವು ಒಂದು ವ್ಯಾಕ್ಸಿನೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ 1 ತಿಂಗಳ ಮುಂಚೆನೆ ನಾವು ಅದನ್ನ ನಮ್ಮ ಇಲಾಖೆಯಲ್ಲಿ ಅನೌನ್ಸ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಣೆ ಆದ 1 ತಿಂಗಳ ಮುಂಚೆನೆ ನಾವು ನಮಗೆ ಲಸಿಕೆಗಳನ್ನ ಸರಬರಾಜು ಆಗ್ತದೆ ಎಲ್ಲಾ ಪಶು ಆಸ್ಪತ್ರೆಗಳಿಗೂ. ಇದು ಮೇನ್ ಅಂದ್ರೆ ಕೋಲ್ಡ್ ಚೈನ್ ಅಂತ ಹೇಳಿದ್ರೆ, ಲಸಿಕೆಯನ್ನ ನಾವು 2-4 degrees ಅಂದ್ರೆ ಫ್ರಿಡ್ಜ್ ಟೆಂಪರೇಚರ್ ಅಲ್ಲೇ ಮೇಂಟೈನ್ ಮಾಡಬೇಕು. ಆ ಜಾನುವಾರುಗಳಿಗೆ ಹಾಕೋವರ್ಗು ಅದು ಬಹಳ ಮುಖ್ಯ. ಅದ್ರ ಪ್ರಿಪೇರ್ನೆಸ್ ಅಲ್ಲಿ ನಾವು ಲಸಿಕೆನ ಕೋಲ್ಡ್ ಸ್ಟೋರೇಜ್ ಅಲ್ಲೇ ತರಿಸಿಕೊಂಡು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತೇವೆ. ಅದಕ್ಕೆ ಬೇಕಾದಂತ ಪರಿಕರಗಳು, ಉದಾಹರಣೆಗೆ ಸಿರಿಂಜು, ನೀಡ್ಲು, ಅವುಗಳನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂತ ಪರಿಕರಗಳು, ಮತ್ತೆ ಲಸಿಕೆಯನ್ನು ಕೂಡ ಫ್ರಿಡ್ಜ್ ಇಂದ ಅವರ ಮನೆ ಬಾಗಿಲು ತಗೊಂಡೋಗೋದಕ್ಕೆ ಕೋಲ್ಡ್ ವ್ಯಾಕ್ಸಿನ್ ಕಂಟೈನರ್ಸ್ ಬೇಕು. ಅವುಗಳ ಪ್ರಿಪರೇಷನ್ಸ್, ಮತ್ತೆ ಇನ್ನೂ ಏನು ಪ್ರಿಪರೇಷನ್ಸ್ ಅಂತಂದ್ರೆ, ನಾವು ಒಂದು ಮೈಕ್ರೋ ಪ್ಲಾನ್ ಅಂತ ಮಾಡ್ಕೊಳ್ತೀವಿ. ಮೈಕ್ರೋ ಪ್ಲಾನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಪ್ರತಿ ಗ್ರಾಮದಲ್ಲಿ ಒಂದು ಗ್ರಾಮ ತಗೊಂಡ್ರೆ ಆ ಗ್ರಾಮದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂತ ರೈತರು ಅವರ ವಿಳಾಸ, ಫೋನ್ ನಂಬರು, ಅವರ ಆಧಾರ್ ನಂಬರು, ಮತ್ತೆ ಅವರ ಮನೆಯಲ್ಲಿ ಎಷ್ಟು ಹಸುಗಳಿದೆ ಆ ಹಸುಗಳಿಗೆ ಏರ್ ಟ್ಯಾಗ್ ನಂಬರ್ ಅಂತ ಹಾಕ್ತೀವಿ ನಾವು. ಹಾಕಿ ನಾವು ಒಂದು ನಮ್ದೊಂದು ಆಪ್ ಇದೆ, ಪಶುಧನ್ ಆಪ್ ಅಂತೇಳಿ, ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಯಾರೋ ಒಂದು ಹಳ್ಳಿ ನಾವು ತಗೊಂಡ್ರೆ, ಈಗ ಮಾರ್ಶೆಟ್ ಹಳ್ಳಿ ಅಂತ ನಮ್ಮ ಭದ್ರಾವತಿಯಲ್ಲಿ ತಗೊಂಡ್ರೆ, ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂತ ರೈತರ ಪಟ್ಟಿ, ಆ ರೈತನ ಒಬ್ಬ ರೈತ ಸಿದ್ದಬಸಪ್ಪ ಅಂತ ರೈತ ಇದ್ದಾನೆ, ಅವನ ಮನೇಲಿ ಎಷ್ಟು ಹಸು ಇದೆ ಆ ಹಸುಗಳ ಟ್ಯಾಗ್ ನಂಬರ್. ಸೊ ಅದನ್ನ ನಾವೇನ್ ಮಾಡಿರ್ತೀವಿ, ಒಂದು ಆಪ್, ಭಾರತ್ ಪಶುಧನ್ ಆಪ್ ಅಂತೇಳಿ, ಇಡೀ ಭಾರತದಂತ ಒಂದು ಕಾಮನ್ ಆಪ್ ಅದು. ಅದರಲ್ಲಿ ರೈತನ ಎಲ್ಲಾ ಹಸುಗಳ ಮಾಹಿತಿಯನ್ನ ಫೀಡ್ ಮಾಡಿರ್ತೀವಿ. ಮತ್ತೆ ಆ ಮೈಕ್ರೋ ಪ್ಲಾನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಯಾರೇ ಒಬ್ಬ ಹೊಸಬ ಲಸಿಕಾದಾರ ಹೋದ ಅಂದ್ರೆ, ಈ ಬೀದಿಲಿ ಯಾರ್ಯಾರು ಹೈನುಗಾರಿಕೆ ಇದಾರೆ, ನೆಕ್ಸ್ಟ್ ಬೀದಿಲಿ ಯಾರಿದ್ದಾರೆ, ಅದು ಆರ್ಡರ್ಲೇ ಇರುತ್ತೆ. ಸೊ ಆ ಆರ್ಡರ್ ನ ನಾವು ಕೊಟ್ಬಿಟ್ರೆ ಆ ಲಸಿಕೆಯನ್ನ ನಾವು ಎಲ್ಲ ಯಾರದು ರೈತರದ್ದು ಹಸುಗಳು ಬಿಟ್ಟು ಹೋಗ್ಬಾರ್ದು. ಸೊ ಈ ರೀತಿ ನಾವು ಒಂದು ಪ್ರಿಪೇರ್ನೆಸ್ ಅನ್ನ ಮೊದಲೇ ಮಾಡ್ಕೊಂಡಿರ್ತೀವಿ. ಮೈಕ್ರೋ ಪ್ಲಾನ್, ಅದಕ್ಕೆ ಬೇಕಾಗಿರ್ತಕ್ಕಂತ ಪರಿಕರಗಳು, ಮತ್ತೆ ಬಹಳ ಮುಖ್ಯವಾಗಿ ಪಬ್ಲಿಸಿಟಿ ನಾವು ಒಂದು
1: ಪತ್ರಿಕೆಗಳ
0: ಮುಖಾಂತರ ಕೊಡ್ತೇವೆ, ರೇಡಿಯೋ ಮುಖಾಂತರ ಕೊಡ್ತೇವೆ, ಆಮೇಲೆ ಪಾಂಪ್ಲೆಟ್ಸ್ ಮಾಡಿಸ್ತೇವೆ, ಪೋಸ್ಟರ್ಸ್ ಮಾಡಿಸ್ತೇವೆ, ಇವನ್ನೆಲ್ಲ ಪಬ್ಲಿಸಿಟಿ ಮಾಡ್ತಾರೆ. ಅದಲ್ದೇನೆ ಲೋಕಲ್ ಆಗಿ ನಗರಸಭೆಯಲ್ಲಿ ಈಗ ಕಸ ಸಂಗ್ರಹಣೆ ವಾಹನಗಳಲ್ಲಿ ಅನೌನ್ಸ್ ಮಾಡಿಸ್ತೇವೆ, ಗ್ರಾಮ ಪಂಚಾಯತಿಲೂ ಕಸ ಸಂಗ್ರಹಣೆ ವಾಹನ ಇದು ಮಾಡಿಸ್ತೇವೆ. ಕೆಲವು ಕಡೆ ಲೋಕಲ್ ಮೆಥಡ್ ಅನ್ನು ಈಗ ಬಾರಿಸ್ಕೊಂಡು ಹೇಳ್ತಕ್ಕಂತವ್ರು, ನಾಳೆ ನಾವು ಲಸಿಕೆ ಮಾಡ್ತಿದೀವಿ ಅಂತ
1: ಹಳ್ಳಿಯಲ್ಲಿ ಡಂಗೂರ ಸಾರಂತ ಹೇಳ್ತೀವಲ್ಲ.
0: ಸೊ ಈ ತರದೆಲ್ಲ ಪ್ರಚಾರ ಕಾರ್ಯಕ್ರಮವನ್ನ ನಾವು ಬಹಳ ಮುಖ್ಯವಾಗಿ ಅದನ್ನ ನಿಭಾಯಿಸ್ತೇವೆ. ಮತ್ತೆ ಇನ್ನೂ ಒಂದ್ ಏನಂತ ಹೇಳಿದ್ರೆ, ಇದೆಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಂದ ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ತೇವೆ, ಯಾಕೆಂದ್ರೆ ಅವರು ಕೂಡ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾ ಹಂತದಲ್ಲೂ ಜಿಲ್ಲಾ ಹಂತದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ತಾಲೂಕಾ ಮಟ್ಟದಲ್ಲಿ ಶಾಸಕರು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಉದ್ಘಾಟನೆ ಮಾಡಿ ಅವ್ರಿಗೂ ಕೂಡ ನಾವು ಈ ಮಾಹಿತಿಯನ್ನ ಹಂಚಿಕೊಂಡು ಅವರಿಂದ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನ 1 ತಿಂಗಳ ಕಾಲ ಸತತವಾಗಿ ಮಾಡ್ತಾ ಇದ್ದೀರಾ.
1: ಈಗ ಅನುಷ್ಠಾನದ ಕುರಿತು ಹೇಳುವುದಾದ್ರೆ ಏನ್ ಹೇಳ್ತೀರಾ ಸರ್?
0: ಅನುಷ್ಠಾನ ಅಂತ ಹೇಳಿದ್ರೆ, ಈಗ ನಾವು ಒಂದ್ಸರಿ ವ್ಯಾಕ್ಸಿನ್ ಶುರು ಆಯ್ತು ಅಂತ ಹೇಳಿದ್ರೆ, ವ್ಯಾಕ್ಸಿನ್ ಕಾರ್ಯಕ್ರಮ ನಾವು ಡೇಟ್ ಕೊಟ್ಟಿರ್ತೀವಿ, ಎಲ್ಲೆಲ್ಲಿ ಯಾವ ಹಳ್ಳಿಲಿ ಮಾಡ್ತೇವೆ ಅಂತೇಳಿ ಟೀಮ್ ಮಾಡಿರ್ತೀವಿ, ತಂಡಗಳು. ಆ ತಂಡಗಳು ಹಿಂದಿನ ಹೇಳಿರ್ತಾರೆ, ವ್ಯಾಕ್ಸಿನ್ ಅನ್ನ ನಾವು ಬೆಳಗ್ಗೆ 6-11 ಗಂಟೆಗೆ ಮಾತ್ರ ಮಾಡಿ ಮುಗಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಬಿಸಿಲಿನ ಟೈಮಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಅನಿಮಲ್ಲಿ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ. ಸೊ ಪ್ರತಿ ದಿವಸ 6-11 ಗಂಟೆಗೆ ಲಸಿಕೆಯನ್ನ ಮಾಡಿಬಿಟ್ಟು ಅವತ್ತು ಕಾರ್ಯಕ್ರಮವನ್ನ ಅದು ಮುಗಿಸ್ತೇವೆ. ಸೊ ಒಂದು ವ್ಯಾಕ್ಸಿನ್ ಲಸಿಕಾದಾರರಿಗೆ ಇಷ್ಟಿಷ್ಟು ವ್ಯಾಕ್ಸಿನ್ ಮಾಡಬೇಕು ಅಂತ ಒಂದು ಗುರಿ ನಿಗದಿಪಡಿಸಿರ್ತೇವೆ, ಅದ್ರ ಪ್ರಕಾರ ಅವರು ಅದನ್ನ ಮಾಡ್ತಾರೆ.
1: ಈಗ ತಾನೇ ಹೊಸದಾಗಿ ಈ ಜಾನುವಾರುಗಳ ಒಂದು ಗಣತಿ ಆಗಿದೆ ಸರ್. ಸೊ ಇದು ನಿಮ್ಗೆ ಯಾವ

0: ರೀತಿ ಅನುಕೂಲ ಆಗ್ತದೆ ಅಂತ ಹೇಳ್ತೀರಾ ನಿಮ್ಮ ಒಂದು ಲಸಿಕಾ ಕಾರ್ಯಕ್ರಮಗಳಿಗೆ?
1: ಜಾನುವಾರು ಗಣತಿ ಈಗ ನಾವು ಏನಿಗೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ನಮಗೆ ನಿಖರವಾದ ಲಸಿಕೆಗಳ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಲು. ಉದಾಹರಣೆಗೆ ಈಗ ನಮ್ಮಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ತಗೊಂಡ್ರೆ ನಾವು 639,000 ಹೆಚ್ಚು ಕಡಿಮೆ ನಮ್ಮಲ್ಲಿ ಹಸು ಮತ್ತೆ ಎಮ್ಮೆಗಳ ಪಾಪ್ಯುಲೇಷನ್ ಇದೆ. ಇದು 20ನೇ ಜಾನುವಾರು ಗಣತಿ ನಮಗೆ ಅಫಿಷಿಯಲ್ ಆಗಿ ಇರೋದು. 21ನೇ ಜಾನುವಾರು ಗಣತಿಲಿ ಸ್ವಲ್ಪ ಇದು ಕಡಿಮೆ ಆಗಿದೆ ಸಂಖ್ಯೆ. ಸೊ ಅದರದ್ದು ಜಾನುವಾರು ಗಣತಿ ಪ್ರಕಾರ ನಮಗೇನಾಗ್ತದೆ ಅಂತಂದ್ರೆ, ಯಾವ್ಯಾವ ಜಿಲ್ಲೆಗೆ ಎಷ್ಟು ಲಸಿಕೆ ಬೇಕು, ನಮಗೆ ಎಷ್ಟು ಡೋಸ್ ಲಸಿಕೆ ಬೇಕು, ಎಷ್ಟು ಸಿರಿಂಜ್ಗಳು ಬೇಕು, ಮತ್ತೆ ಎಷ್ಟು ಲಸಿಕಾದಾರರು ಬೇಕು, ಎಷ್ಟು ವ್ಯಾಕ್ಸಿನೇಟರ್ಸ್ ಮ್ಯಾನ್ ಪವರ್, ಸೊ ಇದು ಬೇಕು ಅಂತಕ್ಕಂಥದ್ದು ನಮಗೆ ಮಾಹಿತಿ ಸಿಗ್ತದೆ. ಮತ್ತೆ ಅದ್ರಲ್ಲಿ ತುಂಬಾ ಹಲವಾರು ಯಾವ್ಯಾವ ರೋಗಗಳಿದೆ, ಯಾವ್ಯಾವ ತಳಿಗಳಿದೆ, ಅದೆಲ್ಲ ಮಾಹಿತಿ ಸಿಗುತ್ತೆ. ಅದು ನಮ್ಗೆ ನಮ್ ಬಡ್ಜೆಟ್ ಮೊದಲೇ ನಾವು ಕೊಡ್ಲಿಕ್ಕೆ ಮತ್ತೆ ಅಷ್ಟು ವ್ಯಾಕ್ಸಿನ್ ತರಿಸ್ಕೊಳ್ಲಿಕ್ಕೆ ನಮ್ಗೆ ಇದು ಜಾನುವಾರು ಗಣತಿ ತುಂಬಾ ಅನುಕೂಲ ಆಗಿದೆ
0: ಈ ಒಂದು ಅನುಷ್ಠಾನ ಮಾಡಕ್ಕೆ.
1: ಹೌದು,
0: ಅಂದ್ರೆ ನಿಖರವಾದ ಜಾನುವಾರುಗಳ ಸಂಖ್ಯೆ ಜೊತೆಗೆ ಎಷ್ಟು ನಮಗೆ ಲಸಿಕೆ ಇದನ್ನ ಬೇಕು ಅಂತ ಅನ್ನೋದನ್ನ ಗೊತ್ತಾಗುತ್ತೆ. ಯಾವುದೇ ರೀತಿಯ ಒಂದು ಕಡಿಮೆ ಆಗಿದೆ, ಲಸಿಕೆ ಆಗೋಯ್ತು ಅನ್ನೋ ಒಂದು ಪ್ರಮೇಯ ಬರೋದಿಲ್ಲ.
1: ಇಲ್ಲ ಇಲ್ಲ ಬರೋದಿಲ್ಲ. ಅದಕ್ಕೋಸ್ಕರನೇ ಇದು ಸೆನ್ಸಸ್ ಕೂಡ ನಮಗೆ ತುಂಬಾನೇ ಸಹಾಯ ಆಗಿದೆ.
0: ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡೋಕೆ ನಿರ್ವಹಣಾ ಸಮಿತಿ ಇದೆ ಅಂತ ಹೇಳ್ತಾ ಇದ್ರಿ, ಇದರ ಒಂದು ಮೇಲ್ವಿಚಾರಣೆ ಮಾಡೋಕ್ಕೋಸ್ಕರ ಈ ಸಮಿತಿಯ ಒಂದು ಕಾರ್ಯವೈಖರಿಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್?
1: ಇದೇನಂತ ಹೇಳಿದ್ರೆ, ಇದು ನಮ್ಮ ಇಲಾಖಾ ಕಾರ್ಯಕ್ರಮದ ಜೊತೆಗೆ ನಮ್ಮ ನಿರ್ವಹಣೆ ಮಾಡ್ಲಿಕ್ಕೆ ಎಲ್ಲ ಹಂತದಲ್ಲೂ ಒಂದು ನಿರ್ವಹಣಾ ಸಮಿತಿ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಸೆಂಟ್ರಲ್ ಲೆವೆಲ್ ಅಲ್ಲಿ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಕಮಿಷನರ್ ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ. ಸೊ ಅವರು ನಿರ್ವಹಣಾ ಸಮಿತಿ ಅಧ್ಯಕ್ಷರಿರ್ತಾರೆ. ಸ್ಟೇಟ್ ಲೆವೆಲ್ಗೆ ಬಂತಂದ್ರೆ ನಮ್ಮ ಪಶುಪಾಲನೆ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಇರ್ತಾರೆ, ಅವರು ನಿರ್ವಹಣಾ ಸಮಿತಿಯ ಸ್ಟೇಟ್ ಲೆವೆಲ್ ಅಧ್ಯಕ್ಷರಿರ್ತಾರೆ. ಜಿಲ್ಲಾ ಲೆವೆಲ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿರ್ತಾರೆ. ಸೊ ಜಿಲ್ಲಾಧಿಕಾರಿಗಳೇ ಅವರು ಎಲ್ಲ ಇದ್ರದ್ದು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರೇ ಉದ್ಘಾಟನೆ ಮಾಡ್ತಾರೆ. ಈ ತರದ್ದು ನಾವು ಎಲ್ಲ ಪೋಸ್ಟರ್ಸ್ ಎಲ್ಲ ಮಾಡಿ ಅವರಿಂದ ಬಿಡುಗಡೆಗೊಳಿಸ್ತೇವೆ. ಸೊ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಜಿಲ್ಲಾ ಉಪನಿರ್ದೇಶಕರಿರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯಲ್ಲಿ. ಇನ್ನ ತಾಲೂಕು ಮಟ್ಟದಲ್ಲಿ ಬಂದ್ರೆ ತಾಲೂಕು ಮಟ್ಟದಲ್ಲಿ ಈಗ ಮುಖ್ಯ ಪಶುವೈದ್ಯ ಕಾರ್ಯಾಳಿತ ಈಗ ಭದ್ರಾವತಿ ತಾಲೂಕು ಅಂದ್ರೆ ಈಗ ನಾವು ಇದೀವಿ ಕಮಿಟಿಯಲ್ಲಿ, ತಹಸೀಲ್ದಾರ್ ಇರ್ತಾರೆ. ಮತ್ತೆ ಈಗ ಇದು ಕಾಲುಬಾಯಿ ರೋಗ ವೈಲ್ಡ್ ಅನಿಮಲ್ಸ್ ಬರೋದ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಮತ್ತೆ ಒಬ್ರು ಪ್ರಗತಿಪರ ರೈತರು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಸೊ ಇದು ಇವರು ನಿರ್ವಹಣೆ ಮಾಡ್ತಾರೆ
0: ಸಮಿತಿ,
1: ಯಾವ ರೀತಿ ಸಮಿತಿ ಯಾವ ರೀತಿ ಕೆಲಸ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಉಪಯೋಗ ಆಗೋದಕ್ಕೆ ಇದೆಲ್ಲ ಸಮಿತಿ ಕೂಡ ಇದೆ.
0: ಈಗ ಈ ಚಿಕಿತ್ಸೆ ಅಂದ್ರೆ ಲಸಿಕಾ ಕಾರ್ಯಕ್ರಮಕ್ಕಿಂತ ಮೊದಲು ಸಭೆ ತಾವು ಸೇರ್ತೀರಾ, ಯಾವ ರೀತಿಯಿಂದ ಮಾಡಬೇಕು, ಮತ್ತೆ ಮಧ್ಯದಲ್ಲಿ ಈಗ ನಡೀತಕ್ಕಂತ ಈಗ ಲಸಿಕೆ ನಡೀತಾ ಇರುವ ಸಮಯದಲ್ಲಿ ಮತ್ತೆ ಸಭೆ ಸೇರಿ ಯಾವ ರೀತಿಯಿಂದ ಪ್ರಗತಿ ಆಗಿದೆ, ಏನು ಕುಂದುಕೊರತೆ ಇದೆ, ಹೇಗೆ ಏನಂತ ಎಲ್ಲ ಈ ಸಭೆ ಮುಖಾಂತರ ತಾವು ಇತ್ಯರ್ಥಪಡಿಸ್ಕೊಳ್ತೀರಾ?
1: ಹೌದು ಹೌದು, ಖಂಡಿತ ಹೌದು. ಈಗ ಏನಂತಂದ್ರೆ ನಾವು ಏನು ಪ್ರಿಪೇರ್ನೆಸ್ ಅಂತ ಹೇಳುದಲ್ಲ, ನಾವು ಮುಂಚೆ ಕಾಲುಬಾಯಿ ರೋಗದ ಕಾರ್ಯಕ್ರಮ ಈಗ ನಾವು ನವೆಂಬರ್ 3 ಶುರು ಆಯ್ತು, ಅದಕ್ಕಿಂತ ಮುಂಚೆನೆ ನಾವು ಏನ್ ಮಾಡ್ತೇವೆ, ನಾವು ಇದೊಂದು ಕಮಿಟಿ ಸದಸ್ಯರೆಲ್ಲ ಸೇರ್ಬಿಟ್ಟು ಸೊ ಈ ತರ ಆಗ್ತಾ ಇದೆ, ಈ ತರ ಎಷ್ಟು ಲಸಿಕೆ ಇದೆ ಎಲ್ಲದನ್ನು ಕೂಡ ಚರ್ಚೆ ಮಾಡಿ ಸೊ ಅದನ್ನ ಒಂದು ಪಬ್ಲಿಸಿಟಿನು ಕೂಡ ಕೊಡ್ತೇವೆ ಥ್ರೂ ಪೇಪರ್ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿ ಎಲ್ಲರೂ ಉಪಯೋಗ ಮಾಡಿ ಅಂತ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಉಪನಿರ್ದೇಶಕರು ಅದರದ ಮಾಹಿತಿಯನ್ನ ಕಂಪ್ಲೀಟ್ ಕೊಡ್ತಾರೆ. ಎಲ್ಲಾ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಎಲ್ಲಾ ಪತ್ರಿಕೆಗಳಲ್ಲೂ ಇದು ವರದಿ ಬರ್ತದೆ. ಅದನ್ನ ತದನಂತರ ಪ್ರೋಗ್ರೆಸ್ ಅನ್ನ ನಮ್ಮ ಇಲಾಖೆಯ ಉಪನಿರ್ದೇಶಕರು ಮತ್ತೆ ಸ್ಟೇಟ್ ಲೆವೆಲ್ ಆಫೀಸರ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಅದನ್ನು ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ತಹಸೀಲ್ದಾರ್ಗಳ ಗಮನಕ್ಕೂ ನಾವು ತರಬಹುದಾಗಿರ್ತದೆ.
0: ಒಟ್ಟಾರೆಯಾಗಿ ಸರ್, ಈ ಒಂದು ಕಾಲುಬಾಯಿ ಜ್ವರ ರೋಗದ ಒಂದು ಕುರಿತು ರೈತರಲ್ಲಿ ಇರ್ತಕ್ಕಂತ ತಪ್ಪು ಕಲ್ಪನೆಗಳು ಕೆಲವೊಂದು ಇದಾವೆ, ಅವರಿಗೆ ಯಾವ ರೀತಿಯ ತಾವು ಮಾರ್ಗದರ್ಶನವಾಗಿ ಈ ತಪ್ಪು ಕಲ್ಪನೆಗಳನ್ನ ಕೆಲವೊಂದು ಮೂಢನಂಬಿಕೆಗಳನ್ನ ದೂರ ಇಡಬೇಕು ಅಂತ ಹೇಳ್ತೀರಾ?
1: ಈಗ ಏನಂತ ಹೇಳಿದ್ರೆ, ನಾವು ಈಗ ನೋಡಿ ಇಷ್ಟು ಈಗ ನಮ್ಮ ಕೇಂದ್ರ ಸರ್ಕಾರದವರಾಗ್ಲಿ ನಮ್ಮ ಇಲಾಖೆ ಆಗ್ಲಿ ನಮ್ಮ ಭಾರತ ದೇಶ ಕಾಲುಬಾಯಿ ರೋಗದಿಂದ ಮುಕ್ತ ಆಗ್ಬೇಕು ಅಂತ ಹೇಳಿ ಎಷ್ಟೊಂದು ಹಣವನ್ನ ಖರ್ಚು ಮಾಡ್ತಾ ಇದೆ. ಈಗ ನಮ್ಗೆ ನೀವು ನಾನಾಗ್ಲೇ ಹೇಳಿದ್ರೆ ನಮಗೆ ಪ್ರತಿ ವರ್ಷ 25,000 ಕೋಟಿ ಲಾಸ್ ಆಗ್ತಾ ಇದೆ. ರೈತರ ಮಟ್ಟದಲ್ಲೂ ಕೂಡ ಅವರು ಹಸು ಸಾಕಿ ಕಾಲುಬಾಯಿ ಬಂದ್ರೆ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ದೇಶದ ಮಟ್ಟದಲ್ಲೂ GDP ಲಾಸ್ ಆಗ್ತದೆ. ಸೊ ನಮಗೆ ನಮ್ಮ ಹೈನು ಉತ್ಪಾದನೆಗೆ ಬೇಡಿಕೆ ಇರೋದಿಲ್ಲ. ಸೊ ಅದ್ರ ಜೊತೆಗೆ ಪ್ರತಿ ವರ್ಷ ಸರ್ಕಾರ ಖರ್ಚು ಮಾಡ್ತಾ ಇದೆ, ಏನಕ್ಕೆ ಲಸಿಕೆ ಖರ್ಚು ಮಾಡ್ತಾ ಇದೆ, ಆಮೇಲೆ ಮ್ಯಾನ್ ಪವರ್ ಅವರಿಗೆ ನಾವು ರಿನ್ಯೂಮರೇಷನ್ ಕೊಡ್ತೀವಿ. ಪ್ರತಿ ವ್ಯಾಕ್ಸಿನ್ ಮಾಡೋದಕ್ಕೆ ಇದು ಅಂತ ಮ್ಯಾನ್ ಪವರ್ ಖರ್ಚು ಮಾಡ್ತಾ ಇದೆ. ಮತ್ತೆ ಇದಲ್ಲೆಲ್ಲ ಟೆಸ್ಟ್ಗಳು ಅಂದ್ರೆ ವ್ಯಾಕ್ಸಿನ್ ಕರೆಕ್ಟ್ ಕೆಲಸ ಮಾಡ್ತಾ ಇದೆಯಾ, ನಾವು ವ್ಯಾಕ್ಸಿನ್ ಏನ್ ಮಾಡ್ತೇವೆ ಅಂದ್ರೆ ಈಗ ಕೊಡೋದ್ಕಿಂತ ಮುಂಚೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ, ವ್ಯಾಕ್ಸಿನೇಷನ್ ಆದ್ಮೇಲೆ ಮತ್ತೆ ಬ್ಲಡ್

0: ಬ್ಲಡ್ ಕಲೆಕ್ಟ್ ಮಾಡ್ತೀವಿ, ಏನಂದ್ರೆ ವ್ಯಾಕ್ಸಿನ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ಸೊ ಈ ರೋಗ ನಿರ್ಮೂಲನ ಆಗ್ಬೇಕು ಅಂತಂದ್ರೆ, ಈಗ ಯಾರೋ ಊರಲ್ಲಿ 100 ಹಸುಗಳಿದ್ರೆ 70-60 ಹಸುಗಳಿಗೆ ಮಾಡಿಸ್ಕೊಂಡು 30 ಬಿಟ್ರೆ ನಿರ್ಮೂಲನೆ ಆಗೋದಿಲ್ಲ. ಇದು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ
1: ಸಾಮೂಹಿಕ ಒಂದು ರೀತಿಯಿಂದ ಕ್ರಮ ತಗೊಳ್ಬೇಕಂತ.
0: ಈಗ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಾವ್ ಇದನ್ನ ಮಾಡ್ತಾ ಇರೋದು, ಎಲ್ಲ ಮನೆ ಮನೆ ಬಾಗಿಲಿಗೆ ಹೋಗಿ ಎಲ್ಲಾ ಅನಿಮಲ್ಗಳಲ್ಲೂ ಈ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗ್ಬೇಕು. 100 ಅನಿಮಲ್ಗಳಲ್ಲೂ 100 ಅನಿಮಲ್ ಕಾಲುಬಾಯಿ ರೋಗದ ವಿರುದ್ಧ ಶಕ್ತಿ ಉತ್ಪಾದನೆ ಆಗ್ಬೇಕು. 60 ಅನಿಮಲ್ ಮಾಡಿ ನಮ್ 30 ಅನಿಮಲ್ ಬಿಟ್ಟು ಬಂದ್ರೆ ಅಥವಾ ರೈತರು ಮಾಡಿಸದೇ ಇದ್ರೆ ನಾವು ಇದನ್ನ ಕಾಲುಬಾಯಿ ಮುಕ್ತ ದೇಶ ಅಂತ ಘೋಷಣೆ ಮಾಡೋದಿಲ್ಲ. ಘೋಷಣೆ ಮಾಡ್ತಕ್ಕಂಥವ್ರು ಯಾರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಇರ್ತದೆ, ಅದು ವರ್ಲ್ಡ್ ಹೆಲ್ತ್ ಕಮಿಟಿಗಳಿರ್ತದೆ, ಅವರು ಅವರನ್ನ ಎಲ್ಲ ಸ್ಕ್ರೀನ್ ಮಾಡಿ ಅಲ್ಲಿ ಎಲ್ಲೂ ವೈರಸ್ ಸಿಗಬಾರ್ದು. ಸೊ ವೈರಸ್ ಬದುಕೋದಿಲ್ಲ, ಎಲ್ಲಾ ಕಡೆ ಎಲ್ಲಾ ಅನಿಮಲ್ಗೂ ಪವರ್ ಬಂದ್ರೆ ಆ ವೈರಸ್ ಸಿಗೋದಿಲ್ಲ, ಸತ್ತೋಗುತ್ತೆ, ದೇಶದ ನಿರ್ಮೂಲ ಆಗತ್ತೆ. ಈಗ ನಾವು ರಿಪೋಸ್ಟ್ ಹೇಳಿದ್ವಿ, ಈಗ ನಮ್ ದೇಶದಲ್ಲಿ ಇಲ್ವೇ ಇಲ್ಲ.
1: ಹೌದು.
0: ಸೊ ಅದೇ ರೀತಿ ಈಗ ಏನಾಗಿದೆ ನೋಡಿ, ಹಲವಾರು ದೇಶಗಳಲ್ಲಿ ಈಗ ಅಮೆರಿಕ ತಗೊಳ್ಳಿ, ಕೆಲವು ಜಪಾನ್ ತಗೊಳ್ಳಿ, ಇವೆಲ್ಲ ಕಾಲುಬಾಯಿ ಮುಕ್ತ ದೇಶಗಳು. ಅವರಿಗೆ ತುಂಬಾ ದೇಶದ ಬೇಗಳಿಂದ ಬೇಡಿಕೆ ಇದೆ ನಿಮ್ಮ ಡೈರಿ ಪ್ರಾಡಕ್ಟ್ಸ್ ಕಳಿಸಿ ಅಂತ. ನಮಗದಿಲ್ಲ, ನಾವು ಆ ಸ್ಥಾನಕ್ಕೆ ರೀಚ್ ಆಗ್ಬೇಕು. ಅದು ಯಾರ ಕೈಯಲ್ಲಿದೆ? ನಮ್ಮ ರೈತರ ಕೈಯಲ್ಲಿದೆ. ಸೊ ನಮ್ಮೆಲ್ಲ ಹೈನುಗಾರಿಕೆ ಮಾಡಿರ್ತಕ್ಕಂಥ ರೈತರು ಆ ಲಸಿಕೆಯನ್ನ ಮಾಡಿಸ್ಕೊಂಡ್ರೆ ಅವಾಗ ಏನಾಗುತ್ತೆ, ನಾವು ಅದು ಎಲ್ಲಾ ಅನಿಮಲ್ ಅಲ್ಲೂ ಅದು ವ್ಯಾಕ್ಸಿನೇಷನ್ ಪವರ್ ಬರುತ್ತೆ, ಅದನ್ನು ಮುಕ್ತ ಅಂತ ಘೋಷಣೆಯನ್ನ ಮಾಡ್ತಾರೆ. ಏನಾಗಿದೆ ಕೆಲವು ರೈತರಲ್ಲಿ ಈಗ ಒಂದು ಭಾವನೆ ಏನು ಅಂದ್ರೆ, ನಾವು ಪ್ರತಿ ವರ್ಷ ಮಾಡಿಸ್ಬೇಕಾ, ವರ್ಷದಲ್ಲಿ 2 ಸರಿ ಮಾಡಿಸ್ಬೇಕಾ, ಹೋದ ವರ್ಷ ಮಾಡಿಸಿದೀವಲ್ಲ, ಈ ತರದೆಲ್ಲ ನಮ್ಮ ಲಸಿಕಾದಾರರು ಹೋದಾಗ ಒಂದು
1: ಪ್ರಶ್ನೆಯನ್ನು
0: ಕೇಳ್ತಾರೆ. ಇದು ಏನಂತ ಹೇಳಿದ್ರೆ, ಈ ಲಸಿಕೆ ಏನಾಗ್ತದೆ, 6 ತಿಂಗಳು ಅಷ್ಟೇ ಅದು ಕಾರ್ಯನಿರ್ವಹಿಸೋದ್ರಿಂದ,
1: ಅಂದ್ರೆ 6 ತಿಂಗಳು ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ?
0: ಹೌದು. ಅದಕ್ಕೋಸ್ಕರ ಅದನ್ನ ನಾವು ಪ್ರತಿ 6 ತಿಂಗಳಿಗೆ ಹಾಕ್ಸ್ಲೇಬೇಕು. ಮತ್ತೆ ಕೆಲವರಲ್ಲಿ ಒಂದು ಮೂಢನಂಬಿಕೆಗಳೇನಿದೆ ಅಂತಂದ್ರೆ, ಅದು ನಾವು ಮಾಡಿಸಿದ್ರೆ ಹಾಲು ಕಡಿಮೆ ಆಗ್ತದೆ, ಅಥವಾ ಮಾಡದಲ್ಲಿ ಸ್ವಲ್ಪ ನೋವು ಇರ್ತದೆ ಅಂತಕ್ಕಂತ ಕೆಲವು ಮೂಢನಂಬಿಕೆಗಳಿದೆ. ಖಂಡಿತ ಇಲ್ಲ, ಇವೆಲ್ಲ ತಪ್ಪು ಭಾವನೆಗಳು. ಏನೋ ಮಾಡಿದ ದಿವಸ ನಮ್ಗೆ ಒಂದು ಸ್ವಲ್ಪ ಒಂದು 1.5 ಲೀಟರ್ ಹಾಲು ಕಮ್ಮಿ ಆಗ್ಬೋದೇನೋ ಕೆಲವೊಂದ್ ಮೇಲೆ.
1: ಅದರ ಒಂದು ದೇಹದ ಆರೋಗ್ಯದ ಒಂದು ಸ್ಥಿತಿ ಮೇಲೆ
0: ಕಮ್ಮಿ ಆಗ್ಬೋದಲ್ಲ, ಆದ್ರೆ ಎಲ್ಲಾ ಅನಿಮಲ್ ಆಗೋದಿಲ್ಲ.
1: ಇದು ವಯಸ್ಸಾಗಿನ ಒಂದು ಜಾನುವಾರುಗಳಲ್ಲಿ ಕೂಡ ಈ ತರದ ಸಮಸ್ಯೆ ಕಾಣಬಹುದಾ ಸರ್?
0: ಏನಿಲ್ಲ. ಸೊ ಅದು ಹಾಲು ಕಡಿಮೆ ಆಗ್ತಕ್ಕಂಥದ್ದು ಟೋಟಲಿ ಮೂಢನಂಬಿಕೆ. ಮತ್ತೆ ಗರ್ಭ ಕಟ್ಟಿದ ಹಸುಗಳಲ್ಲಿ ಮಾಡಿಸಬಾರ್ದು ಅಂತೇಳಿ ಕೆಲವರು ಅವಾಯ್ಡ್ ಮಾಡ್ತಾರೆ, ಅದು ಕೂಡ ಮೂಢನಂಬಿಕೆ. ಗರ್ಭ ಇರತಕ್ಕಂಥ ಹಸುಗಳಲ್ಲಿ ಮಾಡಿಸಿದ್ರೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ, ಅದು ಹುಟ್ಟತಕ್ಕಂಥ ಕರುಗೂ ಇಮ್ಯುನಿಟಿ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಹೋಗುತ್ತೆ. ಆದ್ರೆ 7 ತಿಂಗಳ ನಂತರ ಮೇಲ್ಪಟ್ಟಕ್ಕೆ ನಾವು ಲಸಿಕೆಯನ್ನ ಬೇಡ ಅಂತ ಹೇಳ್ತೇವೆ ಹೊರತು, ಗರ್ಭ ಕಟ್ಟಿದವಕ್ಕೂ ಮಾಡಿಸಬಹುದು. ಸೊ ನಾವು ಟೆಂಪರರಿ ಹಾಲು ಕಡಿಮೆ ಆಗ್ತದೆ ಅಂತ ನಾವು ವ್ಯಾಕ್ಸಿನ್ ಮಾಡಿಸದೇ ಇದ್ರೆ ಅದಕ್ಕೆ ಲಾಸ್ ಆಗ್ತಕ್ಕಂಥದ್ದು ರೈತಾಪಿ ವರ್ಗದವರಿಗೆ. ಸೊ ಅದಕ್ಕೋಸ್ಕರ ಈ ಮೂಢನಂಬಿಕೆಗಳನ್ನ ನಿಮ್ಮ ತೆಗೆದ್ಬಿಟ್ಟು, ಸೊ ನೀವು ನಮ್ಮ ಲಸಿಕಾದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ವ್ಯಾಕ್ಸಿನ್ ಅನ್ನ ಮಾಡಿಸಿ. ಸೊ ಹಾಲು ಉತ್ಪಾದನೆ ಕಮ್ಮಿ ಆಗದೆ ಅದೆಲ್ಲ ಸುಳ್ಳು. ಈಗ ಉದಾಹರಣೆ, ನೀವೇ ಈಗ ಕೋವಿಡ್ ಲಸಿಕೆಯನ್ನು ತಗೊಂಡಾಗ ಸ್ವಲ್ಪ ನಿಮಗೆ ಸುಸ್ತು ಆಯಾಸ ಆಗಿದೆ, ಜ್ವರ ಬರಬಹುದು, ಕೆಲವರಿಗೆ ಏನೋ ಆಗದಿರಬಹುದು, ಬಟ್ ಏನಕ್ ತಗೊಂಡ್ರಿ, ನಮ್ಗೆ ಬರಬಾರ್ದು, ಮುಖ್ಯ ಅನ್ನೋ ತರ ಎಲ್ಲರೂ ನೀವೆಲ್ಲ ತಗೊಂಡಿದ್ದೀರಾ ಹಿಂದೆ. ಸೊ ಅದೇ ರೀತಿ ಕೂಡ ಕಾಲುಬಾಯಿ ರೋಗದಲ್ಲಿ ನೀವು ಒಂದ್ ದಿವಸ ಮಾಡದೆ ಏನೋ ಸ್ವಲ್ಪ ಇದಾಗತ್ತೆ ಅಂತೇಳಿ ನೀವು ಅದನ್ನ ಅವಾಯ್ಡ್ ಮಾಡೋದ್ ಬೇಡ. ಈ ಮೂಢನಂಬಿಕೆಯಿಂದ ಹೋಗಿಸಿ ದೇಶವನ್ನ ನಾವು ಕಾಲಿಂದ ಮುಕ್ತ ಮಾಡಿಸ್ಬೇಕು ಅಂದ್ರೆ ನಿಮ್ಮ ರೈತರ ಸಹಕಾರ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಸರ್ಕಾರ ಇಷ್ಟೆಲ್ಲ ಪ್ರಿಪೇರ್ನೆಸ್ ಮಾಡಿ, ಇಷ್ಟೆಲ್ಲ ಖರ್ಚು ಮಾಡಿ ಲಸಿಕೆಯನ್ನ ಮಾಡ್ತಾ ಇದೆ.
1: ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಕಾಲುಬಾಯಿ ಜ್ವರ ರೋಗದ ಕುರಿತು? ಒಟ್ಟಾರೆಯಾಗಿ
0: ಅಂತ ಹೇಳಿದ್ರೆ, ಈಗ ಕಾಲುಬಾಯಿ ರೋಗಕ್ಕೆ ಲಸಿಕೆ ಒಂದೇ ಮದ್ದು. ಸೊ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದು, ಈ ಕಾಯಿಲೆ ಬಂದಾಗ. ಈಗ ಉದಾಹರಣೆಗೆ ನೋಡಿ, ನಾವು 10 ವರ್ಷದಿಂದ ಹಲವಾರು ಕೇಸ್ಗಳು ಬರ್ತಾ ಇದ್ವು, ಈಗ ನಾವು 2019ರಿಂದ 8ನೇ ರೌಂಡ್ ಮಾಡ್ತಾ ಇದೀವಿ. ಸೊ ಇವಾಗ ಈ ಕಾಲುಬಾಯಿ ರೋಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ನಮ್ಮ ಲೀಡಿಂಗ್ ಅಲ್ಲಿದೆ ನಮ್ದು. ಸೊ ಇಡೀ ದೇಶದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತಂದ್ರೆ, ಈಗ ನಮ್ದು ಆಲ್ಮೋಸ್ಟ್ ಇನ್ನೊಂದು 1-2 ರೌಂಡ್ ವ್ಯಾಕ್ಸಿನೇಷನ್ ಆದ್ರೆ ಕರ್ನಾಟಕ ಕಾಲುಬಾಯಿ ಮುಕ್ತ ಅಂತ ಘೋಷಣೆ ಮಾಡತಕ್ಕಂತ ಹಂತಕ್ಕೆ ನಾವು ಬಂದು ನಿಂತಿದೀವಿ. ಸೊ ಬಹುಶಃ ನೀವು ಇನ್ನೂ ಒಂದು 3-4 ವರ್ಷ ಈ ತರ ಮಾಡಿದ್ರೆ ಆಮೇಲೆ ಮುಂದಿನ ವರ್ಷಗಳಲ್ಲಿ ಲಸಿಕೆ ಕಾರ್ಯಕ್ರಮ ಇರೋದಿಲ್ಲ, ಯಾಕೆಂದ್ರೆ ಇದು ವೈರಸ್ ನಿರ್ಮೂಲನೆ ಆಗುತ್ತೆ, ಎಲ್ಲೂ ಇರೋದಿಲ್ಲ, ವ್ಯಾಕ್ಸಿನ್ ಮಾಡಿಸ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ, ಇದರಿಂದ ಮುಕ್ತರಾಗ್ತೀವಿ ನಾವು. ಅದಕ್ಕೋಸ್ಕರ ನೀವು ನಮ್ಮ ಏನು ಲಸಿಕಾದಾರರು ಬಂದಾಗ ಮನೆ ಬಾಗಿಲಿಗೆ, ತಾವುಗಳು ಸಹಕಾರ ನೀಡಿ ಈ ಲಸಿಕೆಯನ್ನ ಮಾಡಿಸಿ ಈ ದೇಶವನ್ನ ಕಾಲುಬಾಯಿಯಿಂದ ಮುಕ್ತ ಮಾಡೋಣ. ಮತ್ತೆ ನೀವೇನ್ ನೀವು ಉತ್ಪಾದನೆ ಮಾಡ್ತಿದ್ದೀರಾ ಅದಕ್ಕೆ ಇನ್ನು ಹೆಚ್ಚಿನ ಬೆಲೆ ಬರತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೇವೆ.
1: ಒಳ್ಳೇದು ಡಾಕ್ಟರ್ ಶಿವರಾಜ್ ಡಿಬಿ ಅವರೇ, ಇದುವರೆಗೆ ತಾವು ಕಾಲುಬಾಯಿ ಜ್ವರ ರೋಗದ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಹೈನುಗಾರರಿಗೆ, ಜಾನುವಾರು ಸಾಕಾಣಿಕೆದಾರರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನು ತಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್.
0: 9448317878.
1: ಇನ್ನೊಂದು ಸಲ ಹೇಳಿ,
0: 9448317878.
1: ಧನ್ಯವಾದ ಸರ್. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ ಮೂಲಕ ಕಾಲುಬಾಯಿ ಜ್ವರ ರೋಗದ ಒಂದು ಕ್ಯಾಂಪೇನ್, ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ರಿ. ಈಗಾಗಲೇ ತಾವು ಈ ಕಾರ್ಯಕ್ರಮ ಆರಂಭ ಮಾಡಿದಿರಿ. ಪ್ರತಿ ವರ್ಷ ಕೂಡ ಈ ಒಂದು ನಿರ್ಮೂಲನೆ ಆಗುವವರೆಗೂ ಕೂಡ ತಮ್ಮ ಒಂದು ಕಾರ್ಯ ಚಟುವಟಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ಧನ್ಯವಾದಗಳು.
2: ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಾಲುಬಾಯಿ ಜ್ವರ ರೋಗದ ಕುರಿತು ಭದ್ರಾವತಿಯ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಶಿವರಾಜ್ ಡಿಬಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಕುರಿತು ಮಾಹಿತಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ ಇದು

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ

ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ದಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕ್ಷೇತ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು

ದೇಶದ ಸನ್ನದ್ದತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ, ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ

0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆ ಎಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆ ಆದರೆ, ಮತ್ತೊಂದು ಕಡೆ 16 ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಳೆಯನು. ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲ ಅಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೂ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನು ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನುಗುತ್ತ ಮನೆ ಬೆಳಗುವಳು. ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ. ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬಾ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೆ ಕೂಡಿರುವಳು. ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ. ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗಿ

ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಅಡಿಯಲ್ಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ ಹೆಣ್ಣು ಮಕ್ಕಳ ಕಳುಹಿ ಕಣ್ಣಿಗೆ ನೀರ ತಂದು ಸಣ್ಣ ಸೆಲ್ಲದಲೆ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರು? ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದರನ್ನು ಹೊರಹಾಕಿ ಅಣ್ಣ ತಮ್ಮಂದರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ, ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂತ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ ಹತ್ತೆಂಟು ಬೈದರೆ ಉತ್ತರ ಬೇಡ ನನ್ನ ಮಗಳೇ, ನಿಮ್ಮತ್ತಿ ಎಂತ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬಾ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರ ಹಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತ ಕೇಳಾನ, ನಾ ಹೆಚ್ಚು ನಿನ್ನ ತವರ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ ಬ್ಯಾಸತ್ತರೆ ಮಡದಿ ಮಲೆಯೆಂದ ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದೆ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ ಅಂಗಿಯ ಮ್ಯಾಲೆ ಅಂಗಿ ಒಂದೇನು ನನ್ನ ರಾಯ, ರಂಬಿ ಮ್ಯಾಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನು ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮೇಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದ ಹಾಸಿಗೆ ಬಿಟ್ಟು ಹಾದಿಗೆ ಮಲಗ್ಯಾರ,
ಸೂಸಗಾಳಿಗೆ ಬಳುಕುವ ರಾಯ

ಹೀಗೆ ಯೇಸುಬಾರಿ ಕಾಲು ಹಿಡಿಯಲಿ ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋಧ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚಿನ ಕಂಬಗ ಮೋಜಿ ಮೇಲೆ ನಿಂತಾರ ಊದಿನ ಕಡ್ಡೆಂಗ ಬಳುಕುವ ದೋರಿಗೋಡಿ ಬದುಕು ಮಾಡೋದು ಬಲು ಚಂದ. ವಿರಹ ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವೇದನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಹೀಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ದೇವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ, ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿ.

0: ನಾ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ, ಯಾಲಕ್ಕಿ ಕಾಯಿಸುಲುದು ಯಾವಡಿಗೆ ಮಾಡಲಿ, ಊರಿಗೆ ಹೋಗ್ಯಾರೆ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನ್. ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರು, ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡೆಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಳೆದವ್ವ, ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆ ನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಂಗ, ಜೋಡಿ ಕಿನ್ನುರಿ ನುಡಿದಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಅಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾಲಲಿ ಬಿಸಿಲಿನ ಬೇಗಿ ಸುಡಲಿಲ್ಲ. ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ, ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತವರಿನ ಸುಖ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯ ಕುಡಿದರು ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರು ಹಂಗಿನ ತವರ ಮನಿ ಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರೆ ಇಲ್ಲವೆಂದ ಇಲ್ಲವೆಂದ, ಮಡದಿ ಕೇಳಿದರೆ ಮುಡಿಯೆಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ, ನಾ ನನ್ನ ಅಣ್ಣ ಎರವೇನ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಬಲೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ: ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು, ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎಂದು.
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಧ್ಯಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿ

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಬೆಂಗಳೂರು. ಸಮಯ 8:15. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಇಂದು ತಾಯಂದಿರ ದಿನ, ಮದರ್ಸ್ ಡೇ. ಹಾಗಾಗಿ ಸ್ವಲ್ಪ ಮಾತು ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಾಯಿ ಎಂಬ ಒಂದು ಪದದೊಳಗೆ ಒಂದು ತುಂಬಾ ಅದ್ಭುತವಾದಂತಹ ಶಕ್ತಿ ಇದೆ. ತಾಯಿಯ ಪ್ರೀತಿ, ತ್ಯಾಗ, ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಮಮತೆಯ ದೇವತೆ, ನಿಸ್ವಾರ್ಥ ಪ್ರೀತಿಯ ಸಾಕಾರ ಮೂರ್ತಿಯೇ ತಾಯಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಾ ಕೇರಳದ ಸಿಂಹ ಚಿತ್ರದ ಗೀತೆಯನ್ನು. ಶ್ರೀ ಉದಯಶಂಕರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಮಾಸ್ಟರ್ ಲೋಹಿತ್ ಅವರ ದನಿಯಲ್ಲಿ ಯಾರಿವನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ.

ಸ್ಟುಡಿಯೋ ಸಮಯ ಸರಿಯಾಗಿ 8:31. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚೈತ್ರ ಹಾಗೂ ಶ್ರೀರಕ್ಷಾ.

ಆತ್ಮೀಯ ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಸಂಜೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕಡೆಯ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಜ್ಯೇಷ್ಠ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ತಮ್ಮಂದಿರಾಗಿ ನಟಿಸಿರುವಂತಹ ನಾಲ್ಕು ಜನ ಸಹೋದರರು ಅಥವಾ ನಟರ ಹೆಸರು ಅಂತ ಕೇಳಿದ್ದೆ. ಯಾರೆಲ್ಲ ಉತ್ತರ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಉತ್ತರ ತಲುಪಿಸಿದ್ದಾರೆ ಹಂಪಣ್ಣ ಅವರು ನ್ಯಾಮತಿಯಿಂದ, ಹಾಗೆಯೇ ಮಮತಾ ಅವರು ಭದ್ರಾವತಿಯಿಂದ. ಓಕೆ, ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ,

ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, ಹಾಗೆಯೇ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಓಕೆ, ಹಾಗೆಯೇ ಇನ್ನೊಂದು ಉತ್ತರ ಬಂದಿದೆ. ಯಾರಿದು? ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಂ ಎಸ್ ಹಾಗೂ ಪ್ರಜ್ವಲ್ ಎಂ ಆರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ವಿಜಯಪುರ ನಗರದಿಂದ ಭಾಗ್ಯಶ್ರೀ ಹಾಗೂ ರೇಖಾ ಅವರ ಉತ್ತರ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಹಾಗೆಯೇ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಂದಿನಿ ಮಲ್ಲಿಕಾರ್ಜುನ್ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ಯಶೋಧ ಎರಳ್ ನಾಯ್ಕ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ಹಾಗೆಯೇ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ. ಓಕೆ, ಇವರು ಉತ್ತರ ಕಳಿಸಿಲ್ಲ, ಹ್ಯಾಪಿ ಮದರ್ಸ್ ಡೇ ತಿಳಿಸಿದ್ದಾರೆ. ಸೊಗಸಾದ ಕಾರ್ಯಕ್ರಮ ಜನಪದದಲ್ಲಿ ಸಾಹಿತ್ಯ ಈ ಕುರಿತು, ಜನಪದ ಸಾಹಿತ್ಯದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದಂತಹ ಕಾರ್ಯಕ್ರಮ ಚೆನ್ನಾಗಿತ್ತು ಅಂಥೇಳಿ ಚಂದ್ರಿಕಾ ನೇರಲ್ಗುಂಡಿ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಯಾರಿದು? ಶಾರದಾ ಹೋಮ್ಗಾರ್ಡ್ ಉಜ್ಜನಿಪುರ ಭದ್ರಾವತಿಯಿಂದ, ಹಾಗೆಯೇ ಓಕೆ ಎಲ್ಲರ ಉತ್ತರ ಸರಿಯಾಗಿದೆ. ಕೆಲವರದ್ದು ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ. ಓಕೆ, ಉತ್ತರ ಏನಾಗಿತ್ತು ಅಂತಂದರೆ, ಜ್ಯೇಷ್ಠ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಅವರ ತಮ್ಮಂದಿರಾಗಿ ನಟಿಸಿದಂಥವರು ದೇವರಾಜ್ ಅವರು, ಅನಿರುದ್ಧ್ ಅವರು, ಹಾಗೆ ಸೌರವ್ ಮತ್ತು ಮಾಸ್ಟರ್ ಆನಂದ್, ಈ ನಾಲ್ಕು ಜನ ನಟರು ತಮ್ಮಂದಿರಾಗಿ ಆ ಒಂದು ಚಿತ್ರದಲ್ಲಿ ನಟಿಸಿದ್ರು. ಸೊ ಯಾರೆಲ್ಲ ಸರಿಯಾದಂಥ ಉತ್ತರ ಕಳಿಸಿದ್ರಿ ಮತ್ತು ಉತ್ತರ ಕಳಿಸೋ ಪ್ರಯತ್ನ ಮಾಡಿದಿರಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಕೆಳಗರೆ ಈ ಸಂಜೆಯಿಂದ 5 ಗಂಟೆಯಿಂದ 5:10 ಪ್ರಸಾರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ, ಗೀತೆಗಳನ್ನ ಕೇಳ್ತಾ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಬಂದಿದ್ದೀರಿ, ಸಂದೇಶಗಳನ್ನ ಕಳಿಸ್ತಾ ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಲಯದ ಪರವಾಗಿ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆ ಸಿಂಗಾರವ ಚಿತ್ರದಿಂದ ಗೋಪಾಲ ವಾಜಪೇಯಿ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಕೇಳಿ ಸಿಂಗಾರವ ಚಿತ್ರದ ಈ ಗೀತೆ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಸರಿಯಾಗಿ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರೇಮಲತಾ ದಿವಾಕರ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ. ಪ್ರೀತಿಪೂರ್ಣ ಭಾವವೊಂದು ಹೃದಯ ರೀವ ಬಳಿಕೆ ಬಂದು ಬಾ ಎಂದಿದೆ ಜೀವವನ್ನು ಸವಿ ನೆನಪಿನ ಯಾನಕೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 9:30 ಇನ್ನು ಮುಂದೆ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ಮೂಡಿಬರುವುದು. ನಂತರ ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.